0: ಜೀವನದ ಕುರಿತಾದ ಯೋಚನೆಗಳು ನಮ್ಮ ಬೆಳವಣಿಗೆ ಕೇಳಿದ್ದು ನಾನು ಇವರಿಗೆ ನವೋನ್ನತಿ ತಂಡದ ಇವರಿಗೆ ನವೋನ್ನತಿ ತಂಡದಿಂದ ಹೃತ್ಪೂರ್ವಕ ಅಭಿನಂದನೆಗಳು.
1: ಎಲ್ಲೇ ಮಾಯಾದೇವಿ ಸಂಘ ಬಿಟ್ಟು
0: ನವರಾತ್ರಿ ನವೋನ್ನತಿ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದೇ ಬಿಟ್ಟಿದ್ದೀವಿ. ಏನೇ ಇನ್ನೊಬ್ಬ ಅದ್ಭುತ ಗಾಯಕರು ನಿಮಗಾಗಿ ಒಂದು ಹಾಡನ್ನ ಪ್ರಸ್ತುತಪಡಿಸ್ತಾರೆ. ನಾಳೆ ಸಿಗೋಣ. ಆದ್ರೆ ಆ ತಾಯಿ ನಮ್ಮೆಲ್ಲರನ್ನೂ ರಕ್ಷಿಸಲಿ. ಇಲ್ಲಿಯವರೆಗೆ

ಮತ್ತು ನೀರಿನ ಬಗ್ಗೆ ಮಾತಾಡಬೇಕಾದ್ರೆ ಅಥವಾ ನೀರನ್ನ ಉಪಯೋಗಿಸೋದಕ್ಕೂ ಮುಂಚೆ ಹೇಳೋ ಮಂತ್ರ ಗಂಗೆ ಚ ಯಮುನೆ ಚೈವ ಗೋದಾವರಿ.

ಪ್ರಿಯ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಈ ದಿನದ ಮುದ್ರಣ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.

0: ತಿಳಿವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ಕಾರ್ಯಕ್ರಮ ನಮ್ಮ ನಮ್ಮ ನೆಚ್ಚಿನ ಹಾನಿಲೋಕ ಕಾರ್ಯಕ್ರಮದಲ್ಲಿ ಈ ದಿನ ಅಜ್ಜಿ ಸಾಕಿದ ಹುಂಜ ಎನ್ನುವ ಪುಸ್ತಕತೆಯನ್ನ ನಿಮ್ಮೆಲ್ಲರಿಗೂ ತಿಳಿಸಲು ಹಾಜರಿದ್ದಾರೆ ಕುಮಾರಿ ಜ್ಯೋತಿಕಾರ್ ಅವರು. ಇವರು ಬುದಿಕೋಟೆ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುತ್ತಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬರಲಿ ಕೇಂದ್ರದ ಪರವಾಗಿ ಹಾಗೂ ನಿಮ್ಮ ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತೇವೆ. ಕಾರ್ಯಕ್ರಮಕ್ಕೆ ಸ್ವಾಗತ ಜ್ಯೋತಿಕಾ ಅವರೇ.
1: ನಮಸ್ಕಾರ
0: ಜ್ಯೋತಿಕಾ ಅವರೇ, ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಜ್ಯೋತಿಕಾ, ನಾನು ಬೂದಿಕೋಟೆ ಗ್ರಾಮದ ನಿವಾಸಿ, ನಾನು 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಈ ದಿನ ನಾನು ಹೇಳುತ್ತಿರುವ ಕಥೆಯ ಹೆಸರು ಅಜ್ಜಿ ಸಾಕಿದ ಹುಂಜ. ಒಂದು ಊರಿನಲ್ಲಿ ವಯಸ್ಸಾದ ಅಜ್ಜಿಯೊಬ್ಬಳು ವಾಸವಾಗಿದ್ದಳು. ಅವಳು ತನ್ನ ಮನೆಯ ಕೆಲಸಕ್ಕಾಗಿ ಇಬ್ಬರು ಹೆಣ್ಣು ಮಕ್ಕಳನ್ನು ಇಟ್ಟುಕೊಂಡಿದ್ದಳಲ್ಲದೆ ಜೊತೆಗೆ ಒಂದು ಹುಂಜವನ್ನು ಸಾಕಿಕೊಂಡಿದ್ದಳು. ಪ್ರತಿದಿನ ಬೆಳಿಗ್ಗೆ ಆ ಹುಂಜ ಸರಿಯಾಗಿ 5 ಗಂಟೆಗೆ ಜೋರಾಗಿ ಕೂಗುತ್ತಿತ್ತು. ಆಗ ಅಜ್ಜಿ ಎದ್ದು ಇಬ್ಬರು ಹೆಣ್ಣು ಮಕ್ಕಳನ್ನು ಎಬ್ಬಿಸಿ ಕೆಲಸ ಮಾಡುವಂತೆ ಹೇಳುತ್ತಿದ್ದಳು. ಆದರೆ ಅವರಿಬ್ಬರಿಗೆ ಇನ್ನೂ ಸ್ವಲ್ಪ ಹೊತ್ತು ಸುಖವಾಗಿ ನಿದ್ರಿಸಬೇಕೆನ್ನಿಸುತ್ತಿತ್ತು. ಅಜ್ಜಿ ಅದಕ್ಕೆಲ್ಲ ಆಸ್ಪದ ಕೊಡುತ್ತಿರಲಿಲ್ಲ. ಹೀಗಾಗಿ ಆ ಹೆಣ್ಣು ಮಕ್ಕಳು ವಿಪರೀತ ಬೇಸಾರ ಪಟ್ಟುಕೊಂಡಿದ್ದರು. ಒಮ್ಮೆ ಅವರಿಗೆ ಹುಂಜವು ಬೆಳಿಗ್ಗೆ ಕೂಗುವುದರಿಂದ ತಾನೇ ಅಜ್ಜಿ ನಮ್ಮನ್ನು ಎಬ್ಬಿಸಿ ಕೆಲಸ ಮಾಡಲು ಹೇಳುವುದು, ಹುಂಜವೇ ಇಲ್ಲದಿದ್ದರೆ ಆಗ ಅಜ್ಜಿ ನಮ್ಮನ್ನು ಅಷ್ಟು ಮುಂಚೆ ಎಬ್ಬಿಸಲು ಸಾಧ್ಯವಾಗುವುದಿಲ್ಲ ಎಂಬ ಯೋಚನೆ ಬಂದಿತು. ಕೂಡಲೇ ಅವರಿಬ್ಬರು ಸೇರಿಕೊಂಡು ಅಜ್ಜಿಗೆ ತಿಳಿಯದಂತೆ ಹುಂಜವನ್ನು ದೂರ ತೆಗೆದುಕೊಂಡು ಹೋಗಿ ಸಾಯಿಸಿಬಿಟ್ಟರು. ಇಬ್ಬರು ಮನೆಗೆ ಬಂದವರೇ ಇನ್ನೂ ಮುಂದೆ ತಾವಿಬ್ಬರು ಸುಖವಾಗಿ ನಿದ್ರೆ ಮಾಡಿ ನಿಧಾನವಾಗಿ ಏಳಬಹುದೆಂದು ಲೆಕ್ಕಾಚಾರ ಹಾಕುತ್ತಾ ಅಜ್ಜಿಗೆ ಹುಂಜದ ಬಗ್ಗೆ ಯಾವುದೇ ರೀತಿಯ ಅನುಮಾನ ಬರದಂತೆ ಆ ರಾತ್ರಿ ನೆಮ್ಮದಿಯಿಂದ ನಿದ್ರಿಸಿದರು. ಆದರೆ ಆ ರಾತ್ರಿ ಅವರು ತಾವಣಿಸಿದಂತೆ ಸುಖವಾಗಿ ನಿದ್ರಿಸಲು ಸಾಧ್ಯವಾಗಲಿಲ್ಲ. ಅವರ ನೆಮ್ಮದಿ ಮತ್ತಷ್ಟು ಹಾಳಾಯಿತು. ಕಾರಣ, ಹುಂಜವಿಲ್ಲದರಿಂದ ದಿನವೂ ಅವರಿಬ್ಬರನ್ನು 5 ಗಂಟೆಗೆ ಎಬ್ಬಿಸುತ್ತಿದ್ದ ಆ ಅಜ್ಜಿಗೆ ಸರಿಯಾದ ಸಮಯ ಅರಿವು ಇಲ್ಲವದರಿಂದ ಮುಂಜಾನೆ 4 ಗಂಟೆಗೆ ಅವರನ್ನು ಎಬ್ಬಿಸಿ ಕೆಲಸ ಮಾಡಲು ಆಜ್ಞಾಪಿಸಿದಳು. ಹೆಚ್ಚು ಬೇಸರವಾಗಿ ತಾವು ಅನ್ಯಾಯವಾಗಿ ಹುಂಜವನ್ನು ಕೊಂದು ಅರಿವಾಯಿತು. ಆದರೇನು, ಕಾಲ ಮುಂಚಿ ಹೋಗಿತ್ತು. ಮತ್ತೆ ಅವರ 4 ಗಂಟೆಗೆ ಎದ್ದು ಕೆಲಸ ಮಾಡಬೇಕಾದ ಪರಿಸ್ಥಿತಿ ಉಂಟಾಯಿತು.
0: ಇದುವರೆಗೂ ಕೇಳಿದರಲ್ಲವೇ ಪುಟಾಣಿ ಲೋಕ ಕಾರ್ಯಕ್ರಮದಲ್ಲಿ ಅಜ್ಜಿ ಸಾಕಿದ ಹುಂಜದ ಬಗ್ಗೆ ಪುಟ್ಟದಾದ ಕಥೆಯನ್ನು ತುಂಬಾ ಸೊಗಸಾಗಿ ಜ್ಯೋತಿಕಾ ಅವರು ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಧನ್ಯವಾದಗಳು ಜ್ಯೋತಿಕಾ ಅವರೇ.
1: ಧನ್ಯವಾದಗಳು
0: ಜ್ಯೋತಿಕಾ ಅವರೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಈಗ ಕೇಳಿ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ನಮ್ಮ ಧ್ವನಿ 95.4 MHz FM ನಲ್ಲಿ.

ಮಹಿಳೆಯರೇ ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ಹಬ್ಬದ ಸಡಗರವನ್ನು ಹಂಚುವ ಹಾಗೂ ಜ್ಞಾನದ ಕಂಪನ್ನು ಪಸರಿಸುವ ನವೋನ್ನತಿಯ ವಿಶೇಷ ಸರಣಿ ನವರಾತ್ರಿ ನವೋನ್ನತಿ. ನಮಸ್ಕಾರ. 2023 ನವರಾತ್ರಿ ನವೋನ್ನತಿ ವಿಶೇಷ ಸರಣಿಗೆ ಸ್ವಾಗತ. ನಾನು ನಿಮ್ಮ ಬಡಕಿಲ ಪ್ರದೀಪ್. ಹಬ್ಬ ಅಂದ್ರೇನೆ ಏನೋ ಖುಷಿ, ಏನೋ ಸಂತೋಷ, ಸಂಭ್ರಮ, ಸಡಗರ, ಹರುಷ. ಹಚ್ಚ ಹಸಿರಿಗೆ ತಿರುಗುವ ಪ್ರಕೃತಿಯ ಸಂಭ್ರಮಿಸುವ ಹಬ್ಬ ನವರಾತ್ರಿ. 9 ದಿನಗಳ ಕಾಲ ಮಹಾನ್ ಪರ್ವಕಾಲ. ಈ ನವರಾತ್ರಿಯ ವಿಶೇಷತೆ

0: ಶಕ್ತಿ, ನಾವು ಮತ್ತು ಹಬ್ಬ. ನವೋನತಿ ಫೌಂಡೇಶನ್ ಅರ್ಪಿಸುತ್ತಿರುವ ನವರಾತ್ರಿಯ ವಿಶೇಷ ಸರಣಿಯ ಇಂದಿನ ಸಂಚಿಕೆಯನ್ನ ಶುರು ಮಾಡೋ ಹೊತ್ತು. ನವ ದುರ್ಗೆಯರನ್ನ ಹಾಡಿ ಕೊಂಡಾಡೋ ಹಬ್ಬವಾದ ನವರಾತ್ರಿಯ ಎರಡನೇ ದಿನವಾದ ಇಂದು ಬ್ರಹ್ಮಚಾರಿಣಿಯನ್ನ ಪೂಜಿಸ್ತೀವಿ. ಪ್ರಕೃತಿ ಮತ್ತು ಹಬ್ಬಗಳಿಗೆ ಅದರದೇ ಆದಂತಹ ಸಾಮರಸ್ಯ, ಜೊತೆಗೆ ಸಂಬಂಧ. ನಾನು ಕಂಡುಕೊಂಡ ಇವೆರಡರ ನಡುವಣ ಸಾಮರಸ್ಯವನ್ನ ನಿಮ್ಮ ಮುಂದೆ ಮಾತುಗಳಲ್ಲಿ ಹೇಳ್ತೇನೆ. ನಂತರ ಜನಪದ ಕಲಾವಿದರೊಬ್ಬರು ಅವರ ಜೀವನ ಕಥೆಯ ಜೊತೆಗೆ ಕಲೆಯ ಬಗ್ಗೆ ಹೇಳ್ತಾರೆ. ಇದು ನವರಾತ್ರಿ ನವೋನ್ನತಿ 2023. ದಸರೆಯ ಹಬ್ಬದ ಜೊತೆ ರಾಜ್ಯದ ಸಮುದಾಯ ಬಾನುಲಿಗಳಾದ್ಯಂತ ನವರಾತ್ರಿಗೆ 10 ದಿನಗಳ ನುಡಿ ತೋರಣ. ಕಲೆ ಸಂಸ್ಕೃತಿ ಜೊತೆಗೆ ಪ್ರಕೃತಿಯ ಸೊಬಗಿನ ಸಂಭ್ರಮಾಚರಣೆ. ಬ್ರಹ್ಮಚಾರಿಣಿಯ ರೂಪವೇ ಶುದ್ಧ ರೂಪ. ಹೆಸರೇ ಹೇಳುವ ಹಾಗೆ ತಾಯಿ ಬ್ರಹ್ಮಚಾರಿಣಿ ಅಂದರೆ ದೃಢತೆ ಮತ್ತು ನಡವಳಿಕೆಯ ಬಿಳಿಯ ಸೀರೆಯನ್ನು ಉಟ್ಟುಕೊಂಡಿರೋ ದೇವತೆ. ತಾಯಿಯು ಒಂದು ಕೈಯಲ್ಲಿ ಜಪಮಾಲೆಯನ್ನ ಮತ್ತು ಇನ್ನೊಂದು ಕೈಯಲ್ಲಿ ಕಮಂಡಲವನ್ನ ಹಿಡಿದಿದ್ದಾಳೆ. ಬಿಳಿ ಅಂದ್ರೇನೆ ಶುದ್ಧತೆಯ ಪ್ರತೀಕ. ಬ್ರಹ್ಮಚಾರಿಣಿ ದೇವತೆಯನ್ನ ಪ್ರಕೃತಿಯ ಜೊತೆ ಹೋಲಿಸೋದಾದ್ರೆ ನದಿ ಪರಿಶುದ್ಧತೆಯ ಪ್ರತೀಕವಾಗಿ ಅದನ್ನು ನೋಡ್ತೀವಿ. ಪ್ರಕೃತಿಯ ಮೂಲಾಧಾರ ನದಿಗಳು. ನದಿಗಳಲ್ಲಿನ ಸ್ಫಟಿಕದಂತಹ ನೀರು ನಮ್ಮ ಜೀವರಕ್ಷಕಗಳು. ಇವು ಸತತವಾಗಿ ಹರಿಯುವಂತೆ ಮಾಡುವ ಮಹಾನ್ ಶಕ್ತಿ ಇರೋದು ಆ ತಾಯಿಗೆ ಮಾತ್ರ. ಆ ಮಹಾನ್ ಶಕ್ತಿಯ ಹಾರೈಕೆಯೇ ಜೀವ ನದಿಗಳಿಗೆ ಶಕ್ತಿ ತುಂಬಲು ಸಾಧ್ಯವಾಗೋದು ಅನ್ನೋದು ನಮ್ಮ ನಂಬಿಕೆ. ನೀರಿದ್ರೆ ನಾವು, ಪ್ರಕೃತಿ ಎಲ್ಲವೂ. ಪ್ರಕೃತಿಯನ್ನ ಹಚ್ಚ ಹಸಿರಾಗಿಸೋದು ಈ ನದಿಗಳೇ. ಆದ್ರಿಂದಲೇ ನಾವು ಜೀವ ನದಿಗಳು ಅಂತ ಹೇಳ್ತೀವಿ. ನಾವು ಯಾವತ್ತೂ ನೀರಿನ ಬಗ್ಗೆ ಮಾತಾಡಬೇಕಾದ್ರೆ ಅಥವಾ ನೀರನ್ನ ಉಪಯೋಗಿಸೋದಕ್ಕೂ ಮುಂಚೆ ಹೇಳೋ ಮಂತ್ರ ಗಂಗೇ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ. ಅಂದ್ರೆ ಇಲ್ಲಿ ಹೇಳಲಾಗಿರೋ ಎಲ್ಲಾ ನದಿಗಳು ಕೂಡ ಭಾರತದ ಜೀವ ನದಿಗಳು, ಜೀವನವನ್ನ ನೀಡಿದ ನದಿಗಳು. ಹಾಗಾಗಿ ಈ ನದಿಗಳನ್ನ ನಾವು ಪವಿತ್ರ ನದಿಗಳು ಅಂತ ಕರಿತೀವಿ. ಪ್ರಕೃತಿಗೆ ನದಿಗಳು ಮೂಲಾಧಾರವಾಗಿದೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ಈ ಎಲ್ಲಾ ನದಿಗಳ ಗುಣ ಏನು ಅನ್ನೋದನ್ನ ಯೋಚಿಸಿದಾಗ ಪ್ಯೂರಿಟಿ ಅಂದ್ರೆ ಪರಿಶುದ್ಧತೆ. ಅದರಂತೆಯೇ ಇವತ್ತು ನಾವು ಪೂಜಿಸೋ ದೇವಿ ಬ್ರಹ್ಮಚಾರಿಣಿಯು ಕೂಡ ಪರಿಶುದ್ಧತೆಗೆ ಮತ್ತೊಂದು ರೂಪ. ಇದರಲ್ಲೇ ಗೊತ್ತಾಗತ್ತೆ ಪ್ರಕೃತಿ ಮತ್ತು ದೈವತ್ವದ ನಡುವೆ ಎಷ್ಟೊಂದು ಸಾಮ್ಯತೆ ಇದೆ ಅಂತ. ಪ್ರಕೃತಿಯೇ ಮೂಲಾಧಾರವಾಗಿರೋ ನಾವೆಲ್ಲರೂ ಪರಿಸರವನ್ನ ಉಳಿಸೋ ಜವಾಬ್ದಾರಿ ಹೊಂದಿಕೊಂಡು ಆ ನಿಟ್ಟಿನಲ್ಲಿ ಸಾಗಬೇಕು ಅನ್ನೋ ಸಂದೇಶದ ಮೂಲಕ ಈ ನವರಾತ್ರಿಯ ಪ್ರತಿ ಸಂಚಿಕೆಯಲ್ಲೂ ನಾ ಕಂಡಂತೆ ಪ್ರಕೃತಿ ಮತ್ತು ಸ್ತ್ರೀತತ್ವದ ಸಾಮರಸ್ಯದ ಬಗ್ಗೆ ತಿಳಿಸುವ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ನಾವು ಮಾಡೋ ಕೆಲಸಗಳೆಲ್ಲವೂ ಪ್ರಕೃತಿಯಿಂದಲೇ ಪ್ರೇರಿತವಾಗಿರುತ್ತೆ. ಹಾಗೆ ಜನಪದ ಕಲೆಗಳು ಕೂಡ. ಜನಪದ ಕಲೆಯನ್ನ ಪೋಷಿಸ್ತಾ ಇರೋ ಕಲಾವಿದರನ್ನ ಪರಿಚಯಿಸೋದಕ್ಕಾಗೇನೆ ನಾವಿವತ್ತು ಇಲ್ಲಿದ್ದೀವಿ. ಅದು ಅವರ ಮಾತುಗಳಲ್ಲೇ ಪರಿಚಯಿಸಿಕೊಳ್ತಾ ಇರೋದು ಇನ್ನೂ ವಿಶೇಷ.
1: ಮಹಾಪರ್ವ ನವರಾತ್ರಿಯ ಎರಡನೇ ದಿನವಾದ ಇಂದು ನಾವು ಪರಿಚಯಿಸಲಿದ್ದೇವೆ ಜನಪದ ಹಾಡುಗಾರ ಗುರುರಾಜ್ ಹೊಸಕೋಟೆಯವರನ್ನ. ಕಲಿತ ಹುಡುಗಿ ಕುದುರೆ ನಡಿಗೆಯನ್ನು ತುಂಬಾ ಫೇಮಸ್ ಹಾಡು ಹಾಡಿರೋರು ಅವರೇ. ಗುರುರಾಜ್ ಹೊಸಕೋಟೆ ಅವರು ಕನ್ನಡದ ಪ್ರಸಿದ್ಧ ಜಾನಪದ ಸಂಗೀತಗಾರ, ಗೀತರಚನೆಕಾರ ಮತ್ತು ಪೋಷಕ ನಟ. ಅವರ ಹಲವಾರು ಜನಪದ ಶೈಲಿಯ ಹಾಸ್ಯ ಭಾವದ ಗೀತೆಗಳನ್ನ ಆನಂದಿಸದ ಮತ್ತು ತಾಯಿ ಸತ್ತಮ್ಯಾಗೆ ತವರಿಗೆ ಎಂದೂ ಹೋಗಬಾರದವ್ವ ಎಂಬಂತಹ ರಚನೆಗಳಿಗೆ ಮಿಡಿಯದ ಹೃದಯಗಳೇ ಇಲ್ಲ. ಜಾನಪದ ಕಲಾವಿದರ ವಂಶದಿಂದ ಬಂದ ಗುರುರಾಜ್ ಹೊಸಕೋಟೆ ಅವರು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಹಾಲಿಂಗಪುರದವರು. ತಂದೆ ತಾಯಿಯಿಂದಾಗಿ ಬಳುವಳಿಯಾಗಿ ಬಂದ ಜಾನಪದ ಕಲೆಯ ಇನ್ನಷ್ಟು ಅಭಿವೃದ್ಧಿಗಾಗಿ ಸತತ ಶ್ರಮ ವಹಿಸುತ್ತಿರುವ ಮಹಾನ್ ಕಲಾವಿದ. ಬನ್ನಿ ಅವರ ಕಲೆಯ ಬಗ್ಗೆ, ಅವರ ಕಲಾ ಸಾಧನೆಯನ್ನ ಅವರ ಮಾತುಗಳಲ್ಲೇ ಕೇಳೋಣ.

ಕೈಯಾಳಿನಗಿಂತ ಸ್ವಚ್ಛ ಮಾಡದಿದ್ದ ಜುಳುಪಿ ಬಿಟ್ಟ ಹಿಂದ ರಿಬ್ಬನ್ನ ಬಾಚಿ ಕಟ್ಟಿತ್ತ ಭರ್ರಂತ ನಡೆಯುವಾಗ ಬಾಬಿ ರಿಬ್ಬನ್ನ ದುರುಕಿ ಹೊಡಿತಿತ್ತ ಕಲಿತ ಹುಡುಗಿ ಕುದುರೆ ನಡುಗಿ ಹಿಡಿದು ಬರುತ್ತಿತ್ತ. ನಾನು ಈ ಕಾರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ. ನನ್ನ ತಂದೆ ಒಳ್ಳೆ ಹರಿಕಥಾ ವಿದ್ವಾಂಸರು, ನನ್ನ ತಾಯಿ ಜನಪದ ಹಾಡುಗಾರ್ತಿ. ನೇಕಾರ ಕುಟುಂಬ ಬಡತನ ಕುಟುಂಬ ಆದರೂ ಕೂಡ ತುಂಬು ಕುಟುಂಬದ ನನ್ನ ತಂದೆಗೆ ಬಡತನ ಇದ್ರೂ ಕೂಡ ಆ ಕಲೆಯಲ್ಲಿ ಆಸಕ್ತಿ ಅಥವಾ ಈ ಜನಗಳ ಮಧ್ಯ ಒಂದು ಸಂಪರ್ಕ ಹೇಗಿತ್ತಂತಂದ್ರೆ, ನನ್ನ ತಂದೆ ಇವತ್ತು ಕೀರ್ತನಕ್ಕೆ ಬರ್ತಾರಂತಂದ್ರೆ ಗಾಡಿ ಕಟ್ಕೊಂಡ್ಬರ್ತದೆ. ಅಷ್ಟು ಆಕರ್ಷಣವಾಗಿ ನನ್ನ ತಂದೆ ಕೀರ್ತನೆ ಮಾಡ್ತಕ್ಕಂಥವ್ರು. ಮತ್ತೆ ಅವರು ನಿರಕ್ಷರಿ ಆದರೂ ಕೂಡ ಹಾಡುಗಳ ರಚನೆ ಮಾಡ್ತಿದ್ರು, ಒಂಥರ ಶರೀಫ್ ತರ. ಆ ಒಂದು ಮನೆತನದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ನಾನು. ಒಂಥರ ತಂದೆಯೇ ತಾಯಿಯ ಬಡವಳಿ ಅಂತಾನೆ ನನಗೆ. ಮತ್ತೆ ಬಹಳ ಸಣ್ಣ ವಯಸ್ಸಿನಲ್ಲೇ ನನಗೆ ಗೀತೆಗಳ ರಚನೆ ಮಾಡತಕ್ಕಂಥ ಶಕ್ತಿ ಭಗವಂತ ಕೊಟ್ಟಾರೆ. ನಾನು 4ನೇ ಕ್ಲಾಸ್ನಲ್ಲೇ ಹಾಡುಗಳ ರಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ. ನಯಾ ಪೈಸ ಇಲ್ಲ ಕೈಯೊಳು ನಯಾ ಪೈಸ ಇಲ್ಲ ಹಾಡು ಮಾಡಿದೆ ಜೀವನವೆಲ್ಲ ಕುಡುಕುತನದಿ ಬಾಳನೆಲ್ಲ ನಯಾ ಪೈಸ ಇಲ್ಲ ಕೈಯೊಳು ನಯಾ ಪೈಸ ಇಲ್ಲ 4ನೇ ವರ್ಗದಲ್ಲಿದ್ದಾಗ ಬರೆದಿರ್ತಕ್ಕಂಥ ಹಾಡು. ಅದನ್ನ ಸ್ಕೂಲ್ ಟೀಚರ್ ಮೆಚ್ಚಿಕೊಂಡ್ರು. ಸ್ಕೂಲ್ನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಿಗೆ, ವಾರ್ಷಿಕೋತ್ಸವಗಳಿಗೆ, ಪಂದ್ಯಾಟಗಳಿಗೆ ನನ್ನನ್ನು ಹಾಡುಗಳ ರಚನೆಗೋಸ್ಕರ, ಮತ್ತು ನಾನು ಸ್ವಲ್ಪ ಸಿನಿಮಾಗಳನ್ನ ನೋಡಿ ಡ್ಯಾನ್ಸು ಮಾಡತಕ್ಕಂಥದ್ದು ಭಗವಂತ ನನ್ನ ದಯಪಾಲಿಸಿದ. ನಾನು ಕೊರಿಯೋಗ್ರಾಫರ್ನು. ಹೀಗಾಗಿ ಮಕ್ಕಳಿಗೆ ಜನಪದ ಡ್ಯಾನ್ಸು ಪ್ಲಸ್ಸು ಜನಪದ ಹಾಡುಗಳನ್ನ, ಜನಪದ ಶೈಲಿಯ ಜನಪದ ಅಂದ್ರೆ ಮೂಲ ಜನಪದವನ್ನು ನಾನು ಕೇಳಲಿಲ್ಲ, ನನ್ನ ಹಾಡುಗಳನ್ನೇ ನನ್ನ ಸಾಹಿತ್ಯವನ್ನೇ ಜನಪದ ಶೈಲಿಯಲ್ಲಿ ಕೊಡ್ತಕ್ಕಂಥ ರೀತಿಯನ್ನು ಆವಾಗಿನಿಂದನೇ ಕಟ್ಕೊಂಡೆ ನಾನು. ಕೋಟಿ ವಿದ್ಯಾದಾಗ ಮೇಟೈತಿ ಮೇಲ ಬದುಕೋದು ಜಗವೆಲ್ಲ ಮನಸ್ಸಿಟ್ಟು ದುಡಿದರೆ ಬಂಗಾರಾಗುವುದು ಬಾಳೆಲ್ಲ ಕಷ್ಟಗಳಷ್ಟೇ ಬರಲಿ ಭೂಮಾತೆ ನಮ್ಮ ಮೇಲೆ ಕಣ್ಣೋಟ ನಿನ್ನದಾಗಿ. ಆವಾಗ ಅಂದ್ರೆ ಆ ಪಂದ್ಯಾಟದಲ್ಲಿ ಆ ವಾರ್ಷಿಕೋತ್ಸವದಲ್ಲಿ ನನ್ನಿಂದ ಎಲ್ಲ ಶಾಲೆಗಳವರು ಅವ್ರ ಮಕ್ಕಳಿಗೆ ಕೋಚ್ ಮಾಡ್ಲಿಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು. ಕಾರಣ ಏನಂತಂದ್ರೆ, ನಾನು ಯಾವ ಸ್ಕೂಲಿಗೆ ಕೋಚಿಂಗ್ ಮಾಡಿರ್ತಿದ್ನೋ ಆ ಸ್ಕೂಲ್ ಫಸ್ಟ್ ಬರ್ತಿತ್ತು. ಈ ಸ್ಕೂಲ್ ಮಕ್ಕಳ ಒಂದು ಕನಸೋದ್ರಿಂದ ನಾನು ನನ್ನನ್ನು ಒಬ್ಬ ಹಾಡುಗಾರ ಅಂತೇಳಿ ಸಾಬೀತು ಮಾಡಲಿಕ್ಕೆ ಅನುಕೂಲ ಆಯ್ತು. ಮಾಡಿಸಿಲ್ರಿ ನಾವೇನ ಮಾಟ ಮಂದಿ ಇಲ್ರಿ ಮಲ್ಲಡು ಮುಟ್ಟ ಇದ್ರಾಗಿಲ್ರಿ ಯಾವಳ ಗುಟ್ಟ ನಮ್ಮಣ್ಣಾಗ ಸಿಕ್ಕತಿ ಎಮ್ಮೆಲ್ಲೆ ತಿಕೇಟ ಶ್ರೀ ಕ್ಷೇತ್ರ ಮಾಡ ಕೊಂಡೇವ್ರಿ ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂರಿ ಬಿಟ್ಟವ್ರಿ ಶ್ರೀಮಂತ್ರ ಮಾರಮಣಗಳಿಂದ ಗೋವಿಂದ. ಜೀವನದಲ್ಲಿ ಎಲ್ಲವನ್ನೂ ಕಲ್ತಿದ್ದೇನೆ ಅಂತಕ್ಕಂಥ ಮೂರ್ತನದ ಪರಮಾವಧಿ. ಕಲಿಯೋದು ಸಾಯೋ ತನಕ ಇರುತ್ತೆ. ನಾವು ಯಾವ ಲೆಕ್ಕಲ್ಲಿ ಈ ಕಲೆಗೆ ದರ್ಯಾನೆ ಗಸಗಸೆ ಅಂತಾರಲ್ಲ, ಆ ಸಮುದ್ರದಲ್ಲಿ ಗಸಗಸೆ ಕಳೆದೋಗಿದ್ರೆ ಗಸಗಸೆ ಹುಡುಕಿದಂಗೆ, ಹಂಗೆ ನಾವು ಎಷ್ಟು ಜನಗಳಿಗೆ ಕೊಡವಲ್ಲೆ ಕೊಡೋದು ಬೇಕಾದಷ್ಟಿದೆ. ನಾವು ಕೊಡೋದು ಎಲ್ಲೋ ಅಂತ ಮಾತ್ರ, ಸ್ವಲ್ಪನ್ನು ಕೊಡ್ತೇವೆ ಅಷ್ಟೇ. ನಮ್ಮಿಂದ ಏನು ಸಾಧ್ಯತೆಯೋ ಅದನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದನ್ನು ಜನ ಸ್ವೀಕಾರ ಮಾಡಬೇಕು, ಪ್ರೀತಿಯಿಂದ ಸ್ವೀಕಾರ ಮಾಡಿ ಅದಕ್ಕೆ ಉತ್ತೇಜನ ಕೊಡಬೇಕು, ಅಷ್ಟೇ ನನ್ನ ಅನಿಸಿಕೆ. ಜೊತೆಗೆ ನಾವು ಕೊಡ್ತಕ್ಕಂಥದ್ದು ಸಮಾಜಕ್ಕೆ ಒಳ್ಳೇದನ್ನು ಮಾಡಬೇಕು. ಏನೇ ಮಾಡಿದ್ರು ಕೂಡ ನಾವು ಸಮಾಜದ ಕಳಕಳಿಯನ್ನು ಇಟ್ಕೊಂಡು ಬರೀತಕ್ಕಂಥ ಹಾಡು. ನಾನು ಸಮಾಜಕ್ಕಿಂತ ಹೆಚ್ಚು ಸಂಬಂಧಕ್ಕೆ ಬಹಳ

ಮನೆಯೂ ತಕಡೆಯಾಗಿ ಹೋಯಿತು ನನ್ನ ಬಾಡು ಕೇಳುವ. ತಂದೆ ಕೀರ್ತನಕಾರರು, ತತ್ವವನ್ನ ಜನಗಳಿಗೆ ಬೋಧಿಸ್ತಕ್ಕಂಥವರು, ತಾಯಿ ಜನಪದ ಹಾಡುಗಾರ್ತಿ. ಸಿಕ್ಕಾಪಟ್ಟೆ ಮನೆಯಲ್ಲಿ ಬಡತನ, ಕಿತ್ತು ತಿನ್ನು ಬಡತನ, ತುಂಬು ಸಂಸಾರ ಇಷ್ಟಿದ್ರು ಕೂಡ ತಂದೆ ಬರೀ ದೇವರು ದಿಂಡ್ರು ಕತೆ ಇದರಲ್ಲೇ ಕಾಲ ಕಳೀತಾರೆ ಹೊರತಾಗಿ ಮನೆ ಬಗ್ಗೆ ಚಿಂತೆ ಮಾಡ್ತಿರ್ಲಿಲ್ಲ. ನಮ್ಮಪ್ಪ ಬಂದ್ರೆ ಸಿಕ್ಕಾಪಟ್ಟೆ ಜನ ಸೇರ್ತಿತ್ತು. ಬೆಳಗಾಂಟ ಕಿರ್ಚಿ ಬೆಳಗು ಮುಂಜಾನೆ ನಮ್ಮ ತಂದೆಗೆ ಕೊಡ್ತಕ್ಕಂತ ಸಂಭಾವನೆ ಏನು ಅಂತಂದ್ರೆ ಒಂದು ಕೊಬ್ಬರಿ ಚಿಪ್ಪು, ಒಂದಿಷ್ಟು ಕಡೆಪುರಿ, ಅದೇ ದೊಡ್ಡ ಪ್ರಸಾದ. ರುದ್ರಪ್ಪನವ್ರು ಕೊಡ್ರಿಪ್ಪ, ಅವ್ರು ಪ್ರಸಾದ ಕೊಡ್ರಿ, ಬೆಳಗಂಟ ತತ್ವ ಪದಗಳನ್ನು ಹಾಡಿದ್ದಾರೆ, ಕೀರ್ತನ ಮಾಡಿದ್ದಾರೆ, ಇಷ್ಟೇ ಬರ್ತಿತ್ತು. ಅಪ್ಪ ಭಾರಿ ಸಂಸ್ಕಾರವಂತ ಸಮಾಜ ಸುಧಾರಕ, ಜೊತೆಗೆ ಮನೆಗೆ ಇದು ಅವ ಮಾಡ್ತಕ್ಕಂಥದ್ದು ಮಾರಕ. ಅದಕ್ಕೆ ನಾನು ಇದಕ್ಕೆ ಪೂರಕವಾಗಿ ಹೆಂಗ್ ನಡಿಬೇಕು ಅಂತೇಳಿ ಬಾಲ್ಯದಲ್ಲಿ ಚಿಂತನಾನೆ. ಅಲ್ಲಿ ನಡೀತಕ್ಕಂಥದ್ದು ಕಣ್ಣು ಮುಂದೆ ಆಗಿರ್ತಕ್ಕಂಥ ಘಟನೆಯನ್ನ ಹಾಡಿನ ರೂಪದಲ್ಲಿ ಕೇಳಿದಾಗ ಅದಕ್ಕೆ ಕೊಡೋ ಖುಷಿನೇ ಬೇರೆ.

ಜಾರ್ಜ್ ಹೊಸಕೋಟೆಯವರ ಜೀವನಾನುಭವದ ಮಾತುಗಳನ್ನ, ಕಲೆಯ ಬಗ್ಗೆ, ಕಲಾ ಸಾಧನೆಯ ಬಗೆಗಿನ ವಿಚಾರಗಳನ್ನ ನಾವಿಲ್ಲಿ ತಿಳಿದುಕೊಂಡ್ವಿ. ಗುರುರಾಜ್ ಹೊಸಕೋಟೆ ಅವರಿಗೆ ನವೋನ್ನತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಾವು ನಂಬಿರೋ ದೈವಿಕ ಶಕ್ತಿಯ ಆರಾಧನೆಯನ್ನ ನಾವು ಹಬ್ಬಗಳು ಅಂತ ಕರಿತೀವಿ. ಅದರ ಜೊತೆಗೆ ಸಂಭ್ರಮ ಸಡಗರದ ಕ್ಷಣ ಕೂಡ ಇದೆಯಲ್ಲ. ಸಕಾರಾತ್ಮಕ ಭಾವನೆಯನ್ನ, ಶಕ್ತಿಯನ್ನ ತುಂಬೋದು ಈ ಶ್ಲೋಕಗಳು ಅಥವಾ ಮಂತ್ರಗಳು. ಸುಲಭವಾಗಿ, ಸಹಜವಾಗಿ ದಿನನಿತ್ಯ ಹೇಳೋ ಶ್ಲೋಕವನ್ನ, ಅದರ ಅರ್ಥವನ್ನ ತಿಳಿದುಕೊಳ್ಳೋಣ, ಕಲಿಯೋಣ.

0: ಶ್ಲೋಕವನ್ನು ಪಠಿಸಿದ ಡಾಕ್ಟರ್ ನಿತಿನ್ ಆಚಾರ್ಯ ಅವರಿಗೆ ಧನ್ಯವಾದಗಳು. ಇದೀಗ ಪ್ರತಿ ವರ್ಷದಂತೆ ನವಶಕ್ತಿಯರು ಅನ್ನೋ ವಿಭಾಗದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 9 ಸಾಧಕಿಯರನ್ನ ಪರಿಚಯಿಸೋ ಪ್ರಯತ್ನ ನಮ್ದು. ಇವತ್ತು ನವರಾತ್ರಿಯ 2ನೇ ದಿನ. ಹೈನುಗಾರಿಕೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಜಾನಕಿ ಹಂದೆ ಅವರನ್ನ ಪರಿಚಯಿಸಲಿದ್ದೇವೆ. ಬನ್ನಿ, ಅವ್ರ ಬಗ್ಗೆ ಇಲ್ಲಿ ತಿಳ್ಕೊಳ್ಳೋಣ.
1: ಸಮಾಜದಲ್ಲಿ ಅತ್ಯಂತ ಶ್ರೇಷ್ಠ ಮನೆತನದಲ್ಲಿ ಹುಟ್ಟಿದ್ರೂ ಯಾವುದೇ ಹಮ್ಮುಬಿಮ್ಮುಗಳಿಲ್ಲದೆ ಹಿಂದುಳಿದ ಮಹಿಳೆಯರೊಂದಿಗೆ ದುಡಿದು ತಾನು ಬೆಳೆಯುವ ಜೊತೆಗೆ ತನ್ನ ಉಳಿದವರನ್ನ ಬೆಳೆಸಿ ಹೈನುಗಾರಿಕೆ ಕ್ಷೇತ್ರದಲ್ಲಿ ಸ್ತ್ರೀಯರನ್ನ ಸ್ವಾವಲಂಬಿಗಳನ್ನಾಗಿಸಿದ ದಿಟ್ಟ ಮಹಿಳೆ ಜಾನಕಿ ಹಂದೆ. ಇವರನ್ನು ಈ ನವರಾತ್ರಿಯ ಶುಭವಸರದಲ್ಲಿ ನವೋನ್ನತಿ ಫೌಂಡೇಶನ್ ಗುರುತಿಸುತ್ತಿದೆ ಅನ್ನೋದೇ ಹೆಮ್ಮೆಯ ವಿಚಾರ. ಕೇವಲ 8ನೇ ತರಗತಿ ವಿದ್ಯಾಭ್ಯಾಸ ಪಡೆದ ಇವರು ಶಾಲೆಯಲ್ಲಿ ಕಲಿತದ್ದಕ್ಕಿಂತ ಬದುಕಿನಲ್ಲಿ ಕಲಿತದ್ದೇ ಹೆಚ್ಚು ಅಂತ ಹೇಳಬಹುದು. 22ನೇ ವಯಸ್ಸಿನಲ್ಲಿ ಹತ್ತೂರಿಗೆ ಒಡೆಯರಾಗಿದ್ದ ಹಂದೆ ಕುಟುಂಬದ ಮಹಾಬಲೇಶ್ವರ ಹಂದೆಯವರನ್ನ ವರಿಸಿ ಹಂದಟ್ಟು ಗ್ರಾಮಕ್ಕೆ ಬರುತ್ತಾರೆ. ಒಕ್ಕಲು ಮಸೂದಿಯ ನಂತರ ಒಡೆಯರು ಒಕ್ಕಲುಗಳ ಮೇಲೆ ಕೆಂಡಕಾರುತ್ತಿದ್ದ ಕಾಲದಲ್ಲೂ ಜಾನಕಿಯಮ್ಮ ತಮ್ಮ ಒಕ್ಕಲುಗಳು ನೆರೆಯವರ ಬಗ್ಗೆ ಪ್ರೀತಿ ತುಂಬಿಕೊಂಡಿದ್ರು. ತಾನು ಬದಲಾಗುವುದರ ಜೊತೆಗೆ ತಮ್ಮ ಒಕ್ಕಲುಗಳು ತನ್ನೂರಿನವರ ಜೀವನ ಹೇಗೆ ಬದಲಾಯಿಸಬಹುದು ಎನ್ನುವ ಯೋಚನೆ ಇವರದಾಗಿತ್ತು. ಹಾಲು ಉತ್ಪಾದನೆ ಕೇವಲ ಮನೆ ಉಪಯೋಗಕ್ಕೆ ಅನ್ನೋ ಕಾಲಘಟ್ಟದಲ್ಲಿ ಹಾಲಿನ ಸಂಪತ್ತಿನಿಂದ ಯಾವ ರೀತಿ ಸಂಪಾದಿಸಬಹುದು ಅನ್ನೋ ಆಲೋಚನೆಯಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ಮಹಿಳೆಯರ ಸ್ವಾವಲಂಬಿ ಸಂಘಟನೆ ಹಂದಟ್ಟು ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘವನ್ನು ಸ್ಥಾಪಿಸುತ್ತಾರೆ. ಈ ಯಶಸ್ಸಿನಿಂದ ಸುಮ್ಮನೆ ಕೂರದ ಜಾನಕಿಯಮ್ಮ ಪರವೂರಿನ ಮಹಿಳೆಯರನ್ನ ಸ್ವಾವಲಂಬಿಗಳನ್ನಾಗಿಸಬೇಕು, ಅಲ್ಲಿಯೂ ಕ್ಷೀರಕ್ರಾಂತಿಯಾಗಬೇಕು ಎನ್ನುವ ಕನಸು ಕಂಡು ಜಿಲ್ಲೆಯಾದ್ಯಂತ 25 ಹೆಚ್ಚು ಮಹಿಳಾ ಸ್ವಸಹಾಯ ಸಂಘಗಳು ಹಾಲು ಉತ್ಪಾದಕರ ಸಂಘಟನೆಗಳನ್ನ ಸ್ಥಾಪಿಸಿದ್ರು. ಅದೆಲ್ಲವೂ ಈಗ ಕೋಟ್ಯಾಂತರ ವ್ಯವಹಾರವನ್ನ ನಡೆಸುವ ಯಶಸ್ವಿ ಸಂಘಟನೆಗಳಾಗಿವೆ. ಇದು ಅವರ ಯಶಸ್ಸಿನ ಸಾರ್ಥಕತೆಗೆ ಬುನಾದಿಯಾಗಿದೆ.
2: 1973 ಉಳಿಯುವವನಿಗೆ ಹೊಲೆ ಎಂಬ ಕಾನೂನು ಜಾರಿಗೆ ಬಂತು. ದೊಡ್ಡ ಜಮೀನ್ದಾರರಾದ ನಮ್ಮ ಜಮೀನೆಲ್ಲ ಒಕ್ಕಲಿಗರ ಪಾಲಾಯಿತು. ಆಗ ನಮಗೆ ಜೀವನಕ್ಕೆ ತುಂಬಾ ಕಷ್ಟವಾಗಿ ನಾನು ಹೈನುಗಾರರ ಮೊರೆ ಹೋದೆ. ಆಗ ಒಂದು ಒಂದು 6-7 ದನವನ್ನು ಕೊಟ್ಟು ಹೈನುಗಾರಿಕೆಯನ್ನು ಮಾಡಿ ಜೀವನ ಸಾಗಿಸಬೇಕಾದ ಪರಿಸ್ಥಿತಿ ಬಂತು. ಆಗ ನನ್ನಂತೆ ಎಲ್ಲರೂ ನಮ್ಮ ಊರಿನಲ್ಲಿ ಎಲ್ಲರೂ ಹಾಗೆ ಮಾಡಿದಲ್ಲಿ ನಮ್ಮ ಎಲ್ಲರ ಸಂಸಾರ ಒಳ್ಳೆ ಮಟ್ಟದಲ್ಲಿ ಸಾಗುವುದಂತ ದೃಷ್ಟಿಯಲ್ಲಿ 1998 ಮಹಿಳಾ ಸಂಘವನ್ನು ಹಂದಟ್ಟಿನಲ್ಲಿ ಹುಟ್ಟು ಹಾಕಿದೆ. ಆಗ ಊರಿನವರೆಲ್ಲ ಸಹಕಾರ ಅಲ್ಲ ಕೊಟ್ಟಿದ್ದರಿಂದ 2000 ಸ್ವಂತ ಕಟ್ಟಡವನ್ನು ಮಾಡಿದೆ. ಮಹಿಳೆಯರು ಸ್ವಾವಲಂಬಿ ಆಗಬೇಕಂತ ಉಳಿತಾಯ ಮನೋಭಾವದಿಂದ 28 ನಿರುದ್ಯೋಗ ಸಹಕಾರ ಸಂಘವನ್ನು ಮಾಡಿ ಜನರ ಉಳಿತಾಯ ಮನೋಭಾವವನ್ನು ಮೂಡಿಸಿದೆ. ಎಲ್ಲ ಮಹಿಳೆಯರು ಹೆಚ್ಚಾಗಿ ಇಲ್ಲಿ ಹಂದಟ್ಟಿನಲ್ಲಿ ಹೆಬ್ಬಟ್ಟಿನಲ್ಲೇ ಇರುವವರನ್ನು ಗುರುತಿಸಿ ಎಲ್ಲರಿಗೂ 8 ಮೇಲೆ ಕೆಲಸ ಬಿಟ್ಟರೆ ಮೇಲೆ ಅವರಿಗೆ ಕ್ಲಾಸ್ ಅನ್ನು ಮಾಡಿ 2 ಓದು ಬರಹವನ್ನು ಮಾಡಲು ಯಶಸ್ವಿಯಾದೆ. ಎಲ್ಲರೂ ಹೆಬ್ಬಟ್ಟು ಇಲ್ಲದಂತೆ ಆಯಿತು ಎಂದರು ತಪ್ಪಾಗಲಾರದು. ಹಂದಟ್ಟು ಹಾಲು ಉತ್ಪಾದಕ ಸಂಘದಲ್ಲೂ ಅಧ್ಯಕ್ಷರಾಗಿ ಕೆಲಸ ಮಾಡಿದೆ. ನಿರುದ್ಯೋಗ ಸಹಕಾರ ಸಂಘ ಕಾಮಧೇನುದಲ್ಲೂ ಅಧ್ಯಕ್ಷರಾಗಿ ಕೆಲಸ ಮಾಡಿದೆ. 2001 ಕರ್ನಾಟಕ ಹಾಲು ಮಹಾಮಂಡಳಿಯಲ್ಲಿ ಉತ್ತಮ ಮಹಿಳಾ ಸಂಘವಂತ ಬೆಂಗಳೂರಲ್ಲಿ ಗುರುತಿಸಿದರು. 2 ಅಖಿಲ ಭಾರತೀಯ ಸತ್ತಾದಲ್ಲಿ ಮೀನುಗಾರಿಕೆ ಸಚಿವರಾದ ರಮಾನಂದ ರೈಯವರಿಂದ ಉಡುಪಿಯಲ್ಲಿ ಗುರುತಿಸಿದರು. 100-150 ನನ್ನನ್ನು ಗುರುತಿಸಿದ್ರು ಸಂಘ ಸಂಸ್ಥೆಯವರು. ಅದೆಲ್ಲವನ್ನು ನೋಡಿ ರಾಜ್ಯೋತ್ಸವ ಪ್ರಶಸ್ತಿ ಕಳೆದ ವರ್ಷ ಕೊಡಲ್ಪಟ್ಟರು.
1: ಹೈನುಗಾರಿಕೆಯ ಜೊತೆಗೆ ಕೃಷಿಯಲ್ಲೂ ತೊಡಗಿಕೊಂಡ ಇವರು ಸಾಲ ಬೀಜ ಬಿತ್ತನೆ ಯಾಂತ್ರೀಕರಣ ವಿಧಾನಗಳನ್ನ ತನ್ನೂರಿಗೆ ಪರಿಚಯಿಸಿದ್ರು. ಇವರ ಸಾಧನೆಯನ್ನು ಗುರುತಿಸಿದ ರಾಜ್ಯ ಸರ್ಕಾರ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಅತ್ಯುತ್ತಮ ರೈತ ಮಹಿಳೆ ಪ್ರಶಸ್ತಿ, ಹೈನುಗಾರಿಕೆ ಸಾಧಕ ಮಹಿಳೆ ಪ್ರಶಸ್ತಿ, ಇವರ ಅಧ್ಯಕ್ಷತೆಯಲ್ಲಿ ಹಂದಟ್ಟು ಹಾಲು ಉತ್ಪಾದಕರ ಸಂಘಕ್ಕೆ 3 ರಾಜ್ಯ ಪ್ರಶಸ್ತಿ ದೊರೆತಿದೆ.

ಉದಕ್ಕೂ ಅದರದೇ ಆದ ರೀತಿ ನೀತಿಗಳಿವೆ. ಅಲ್ಲದೆ ಇವು ಬಾಯಿಗೆ ಎಷ್ಟು ರುಚಿಕರವೋ ಅಷ್ಟೇ ದೇಹಕ್ಕೂ ಆರೋಗ್ಯಕರ ಲಾಭವನ್ನು ನೀಡ್ತವೆ ಅನ್ನೋದನ್ನ ನಾವು ನೆನಪಿಟ್ಕೊಳ್ಳೇಬೇಕು. ಇವತ್ತಿನ ಸಂಚಿಕೆಯಲ್ಲಿ ನಾವು ವಿವರಿಸೋದಕ್ಕೆ ಇರೋ ಸಿಹಿ ತಿಂಡಿ ಅಂದ್ರೆ ತೊಗರಿ ಬೇಳೆಯಿಂದ ಮಾಡೋ ಒಬ್ಬಟ್ಟು. ಇದು ಇವತ್ತಿನ ನವಧಾನ್ಯ ಸಿರಿಯ ಖಾದ್ಯವಾಗಿರುತ್ತೆ. ಮೊದಲಿಗೆ ಒಂದು ಕಪ್ ತೊಗರಿ ಬೇಳೆ, ಅದರ ಜೊತೆಗೆ ಬೇಕಾದ್ರೆ ಸ್ವಲ್ಪ ಕಡಲೆಬೇಳೆಯನ್ನ ಚೆನ್ನಾಗಿ ತೊಳೆದು ಒಂದು ಗಂಟೆ ನೆನೆಸಿಡಿ. ಹೋಳಿಗೆ ಹಿಟ್ಟು ತಯಾರಿಸೋದಕ್ಕೆ ಚಿರೋಟಿ ರವೆ ಒಂದು ಕಪ್, ಅರಿಶಿಣ, ಉಪ್ಪು, ಇನ್ನು ಹೂರಣಕ್ಕಾಗಿ ಅರ್ಧ ತೆಂಗಿನಕಾಯಿ ತುರಿ, ಒಂದು ಕಪ್ ಬೆಲ್ಲ, ಒಂದು ಟೇಬಲ್ ಸ್ಪೂನ್ ಗಸಗಸೆ, ಒಂದು ಚಿಟಕಿ ಏಲಕ್ಕಿ ಪುಡಿ, ಸ್ವಲ್ಪ ತುಪ್ಪ ಮತ್ತು ಒಬ್ಬಟ್ಟು ಮಾಡೋದಕ್ಕೆ ಬೇಕಾಗುವಷ್ಟು ಎಣ್ಣೆಯನ್ನ ರೆಡಿ ಮಾಡಿ. ಚಿರೋಟಿ ರವೆಯನ್ನ ಒಂದು ಪಾತ್ರೆಗೆ ಹಾಕೊಳ್ಳಿ. ಚಿಟಿಕೆ ಉಪ್ಪು ಅರಿಶಿಣ ಹಾಕಿ ಮಿಶ್ರಣ ಮಾಡಿ. ನಂತರ ಸ್ವಲ್ಪ ಸ್ವಲ್ಪವೇ ನೀರು ಸೇರಿಸಿ ಹಿಟ್ಟನ್ನ ತಯಾರಿಸಿಕೊಳ್ಳಿ. ಹಿಟ್ಟು ಎಣ್ಣೆಯಲ್ಲಿ ಮುಳುಗಿಸುವಷ್ಟು ಎಣ್ಣೆಯನ್ನ ಹಾಕಿ ಬಳಿಕ ಹಿಟ್ಟನ್ನು 3 ಗಂಟೆ ಅಥವಾ ಅದಕ್ಕಿಂತಲೂ ಹೆಚ್ಚು ಮುಚ್ಚಿಟ್ಟು ನೆನೆಯಲು ಬಿಡಿ. ನೆನೆಸಿಟ್ಟ ತೊಗರಿ ಬೇಳೆಗೆ 3 ಕಪ್ ನೀರು ಹಾಕಿ 15-20 ನಿಮಿಷ ಬೇಯಿಸಿಕೊಳ್ಳಿ. ನಂತರ ಅದರಿಂದ ನೀರನ್ನ ಬೇರ್ಪಡಿಸಿ ಬೇಯಿಸಿದ ಬೇಳೆಗೆ ಬೆಲ್ಲ, ಏಲಕ್ಕಿ ಪುಡಿ, ಗಸಗಸೆ ಹಾಕಿ ಮಿಕ್ಸ್ ಮಾಡಿ ರುಬ್ಬಿಕೊಳ್ಬೇಕು. ರುಬ್ಬಿಕೊಂಡ ಮಿಶ್ರಣಕ್ಕೆ ತುರಿದ ತೆಂಗಿನಕಾಯಿ ಸೇರಿಸಿ ಸಣ್ಣದಾಗಿ ಉಂಡೆ ಮಾಡಿಕೊಳ್ಳಿ. ಕೈಯಿಂದ ಚಪ್ಪಟೆ ಮಾಡಿ ಮಧ್ಯೆ ಬೇಳೆಯ ಹೂರಣವನ್ನ ಇಟ್ಟು ಎಲ್ಲಾ ಬದಿಗಳನ್ನು ಹಿಟ್ಟಿನಿಂದ ಮುಚ್ಚಿ ಬಳಿಕ ಈ ಉಂಡೆಯನ್ನ ಚಪಾತಿಯಂತೆ ತಟ್ಟಿಕೊಳ್ಳಿ ಅಥವಾ ಲಟ್ಟಿಸಿಕೊಳ್ಳಿ. ಒಲೆಯ ಮೇಲೆ ತವಾ ಇಟ್ಟು ಕಾದ ನಂತರ ಒಬ್ಬಟ್ಟನ್ನ ತವಾ ಮೇಲೆ ಹಾಕಿ ಎಣ್ಣೆ ಹಾಕಿ ಎರಡೂ ಬದಿಯಲ್ಲಿ ಚಿನ್ನದ ಬಣ್ಣ ಬರುವವರೆಗೆ ಬೇಯಿಸಿಕೊಂಡರೆ ಹೋಳಿಗೆ ರೆಡಿ. ಈ ಹೋಳಿಗೆಯನ್ನ ದೇವರಿಗೆ ನೈವೇದ್ಯವನ್ನು ಮಾಡಬಹುದು. ರುಚಿಯಾದ ತೊಗರಿ ಬೇಳೆಯ ಹೋಳಿಗೆಯ ಜೊತೆಗೆ ಆರೋಗ್ಯ ಲಾಭಗಳೂ ಅಷ್ಟೇ ಇವೆ. ಪ್ರೋಟೀನ್, ಫೈಬರ್ ಮತ್ತು ಲೋ ಕ್ಯಾಲರಿ ಇರುವಂತಹ ತೊಗರಿ ಬೇಳೆ ತೂಕವನ್ನ ಮ್ಯಾನೇಜ್ ಮಾಡುವುದಕ್ಕೆ ಸಹಕಾರಿ. ಅಲ್ಲದೆ ಮೈ ಬಣ್ಣದ ಹೊಳಪನ್ನ ಹೆಚ್ಚಿಸುತ್ತೆ. ತೊಗರಿ ಬೇಳೆಯಿಂದ ಸುಲಭವಾಗಿ ಮನೆಯಲ್ಲಿರೋ ಸಿಂಪಲ್ ಪದಾರ್ಥಗಳಿಂದ ಮಾಡೋ ಖಾದ್ಯವನ್ನ ಮತ್ತು ಅದರ ಆರೋಗ್ಯ ಲಾಭಗಳನ್ನ ತಿಳ್ಕೊಂಡ್ವಿ. ಈ ಮೂಲಕ ಇವತ್ತಿನ ನಮ್ಮ ಸಂಚಿಕೆಗೆ ಮಂಗಳ ಹಾಡ್ತಿದ್ದೀನಿ. ಇನ್ನಷ್ಟು ಮಾತು, ಮಾಹಿತಿ, ಮನರಂಜನೆಯೊಂದಿಗೆ 10 ದಿನಗಳ ಕಾಲ ನಿಮ್ಮೊಂದಿಗಿರಲಿದೆ ನವೋನ್ನತಿ ಫೌಂಡೇಶನ್ನ ನವರಾತ್ರಿ ನವೋನ್ನತಿ. ನಾಳಿನ ಸಂಚಿಕೆಯಲ್ಲಿ ಮತ್ತೋರ್ವ ಜನಪದ ಕಲಾವಿದರ ಸ್ಫೂರ್ತಿಯ ಮಾತು, ಇನ್ನೊಬ್ಬ ನವಶಕ್ತಿಯ ಸಾಧನೆಯ ಜೊತೆಗೆ ಇದೇ ಸಮಯದಲ್ಲಿ ನಿಮ್ ಜೊತೆ ಇರ್ತೀವಿ. ಕಾಯ್ತಾ ಇರಿ. ಬ್ರಹ್ಮಚಾರಿಣಿ ದೇವಿಯು ನಮ್ಮ ನಿಮ್ಮೆಲ್ಲರ ಅಭಿಲಾಷೆಗಳನ್ನ ಈಡೇರಿಸಲಿ. ವಿದ್ಯಾ, ಬುದ್ಧಿ, ಆಯುಷ್ಯ, ಆರೋಗ್ಯವನ್ನ ಕರುಣಿಸಲಿ. ಇಲ್ಲಿಯವರೆಗೆ ನಮ್ಮ ಕಾರ್ಯಕ್ರಮವನ್ನ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ಬಡಕಿಲಾ ಪ್ರದೀಪ್. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ.

0: ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಡಿ ಗೆಳತಿ ಅಂಕುಶ. ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ಬೌದ್ಧ ಧರ್ಮದ ಸ್ಥಾಪಕರಾದ ಗೌತಮ ಬುದ್ಧ, ಈತನ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಪ್ರಪಂಚದ ಇತಿಹಾಸದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನ ಬಹು ಮಹತ್ವಪೂರ್ಣವಾದ ಕಾಲ. ಏಕೆಂದರೆ ಆ ಕಾಲದಲ್ಲಿ ವಿಚಾರ ಶಕ್ತಿ, ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ವಲಯದಲ್ಲಿ ಒಂದು ಮಹತ್ತರ ಆಂದೋಲನವೇ ಆಯಿತು. ವಿವಿಧ ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕ ಸುಧಾರಣೆಗಳಾದವು. ಜನರ ವಿಚಾರ ಪ್ರಜ್ಞೆಯಲ್ಲಿ ಹೊಸತೊಂದು ಚೇತನ ಮೂಡಿತು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಮನೆ ಮಾಡಿಕೊಂಡಿದ್ದ ಅಶಾಂತಿ ಬೌದ್ಧ ಧರ್ಮದ ಏಳಿಗೆಗೆ ಪ್ರೇರಕವಾಯಿತು. ಈಗ ಗೌತಮ ಬುದ್ಧನ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಅರಿವಿನ ದಾರಿ ಕಾಣದೆ ಜನಸಮುದಾಯ ನರಡುವಾಗ ಅರಿತು ದಾರಿ ತೋರಿಸುವ ಮಹಾಪುರುಷರು ಅವತರಿಸುತ್ತಾರೆ ಎಂಬ ನಂಬಿಕೆಯನ್ನು ನಿಜಗೊಳಿಸಿದವರಲ್ಲಿ ಬೌದ್ಧ ಧರ್ಮ ಪ್ರವರ್ತಕ ಬುದ್ಧನು ಒಬ್ಬ. ಈತನ ಮೊದಲ ಹೆಸರು ಸಿದ್ಧಾರ್ಥ ಗೌತಮ. ಈತನ ತಂದೆ ನೇಪಾಳದ ಕಪಿಲವಸ್ತುವಿನಲ್ಲಿ ಆಳುತ್ತಿದ್ದ ಶಾಕ್ಯ ವಂಶದ ಶುದ್ಧೋಧನ. ಆದ್ದರಿಂದ ಬುದ್ಧನನ್ನು ಶಾಕ್ಯ ಮುನಿ ಎಂದು ಕರೆಯುತ್ತಾರೆ. ತಾಯಿ ಮಾಯಾದೇವಿ. ತುಂಬು ಗರ್ಭಿಣಿಯಾದ ಮಾಯಾದೇವಿ ಪ್ರಸವಕ್ಕೆ ತನ್ನ ತವರು ಮನೆಗೆ ಪರಿವಾರ ಸಮೇತ ಹೊರಟಳು. ಮಾರ್ಗ ಮಧ್ಯದಲ್ಲಿ ರಮಣೀಯವಾದ ಲುಂಬಿನಿ ವನದಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ದೈವೀ ಸಂಭೂತನಾದ ಸಿದ್ಧಾರ್ಥನಿಗೆ ಜನ್ಮವಿತ್ತಳು. ಸಿದ್ಧಾರ್ಥ ಹುಟ್ಟಿದ ಕೇವಲ 7 ದಿವಸಗಳಲ್ಲಿ ಮಾಯಾದೇವಿ ತೀರಿಕೊಂಡಳು. ತರುವಾಯ ಸಿದ್ಧಾರ್ಥ ತನ್ನ ಮಲತಾಯಿ ಮಹಾಪ್ರಜಾವತಿ ಗೌತಮಿಯ ಪಾಲನೆಯಲ್ಲಿ ಬೆಳೆದನು. ಈ ದೈವೀ ಪುರುಷನೋರ್ವನ ಜನ್ಮದ ಸುವಾರ್ತೆಯ ಸಂಕೇತವಾಗಿ ರಾಜ್ಯದಲ್ಲಿ ಅನೇಕ ಆಶ್ಚರ್ಯಕರ ಘಟನೆಗಳು ಸಂಭವಿಸಿದವು. ತಿಳಿದೋ ತಿಳಿಯದೆಯೋ 1000+ ಜ್ಞಾನಿಗಳು, ಪಂಡಿತರು, ರಾಜರು, ಮುನಿಗಳು ಬಂದು ಶಿಶುವನ್ನು ನೋಡಿ ಸಂತೋಷಪಟ್ಟರು. ಹೀಗೆ ಬಂದವರಲ್ಲಿ ವೃದ್ಧ ಅಸಿತ ಮಹರ್ಷಿಯು ಒಬ್ಬ. ಮಗುವನ್ನು ನೋಡಿದ ಈತ ಹೃದಯ ತುಂಬಿ ನಕ್ಕು ಸಂತೋಷಪಟ್ಟ. ಮರುಕ್ಷಣವೇ ಕಣ್ಣಲ್ಲಿ ನೀರು ತುಂಬಿ ಕಮ್ಮನಿಗೆರೆದ. ಅಸಿತ ಮಹರ್ಷಿಗಳ ಕಮ್ಮನಿಗೆ ಕಾರಣ ಅರಿಯದ ಶುದ್ಧೋಧನ ಆಶ್ಚರ್ಯಗೊಂಡನು. ಇದನ್ನರಿತ ಮಹರ್ಷಿ ಸಕಲರನ್ನು ಮುಕ್ತಿಗೊಳಿಸಲು ಭೂಮಿಗೆ ಬಂದಿರುವ ಧರ್ಮ ದೀಪಕನ ದರ್ಶನದಿಂದ ಸಂತೋಷವಾಯಿತು ಮತ್ತು ಅಂತಹ ಲೋಕಪೂಜ್ಯ ನೆನೆಸುವ ಈ ಮಹಾದಿವ್ಯ ಜ್ಯೋತಿಯ ಜೀವನ ಮತ್ತು ಸಂದೇಶಗಳ ಅಮೃತವಾಣಿಯನ್ನು ಕೇಳುವ ಅವಕಾಶ ಈ ನನ್ನ ವೃದ್ಧಾಪ್ಯ ಇಲ್ಲದಂತೆ ಮಾಡಿದೆ, ಅದಕ್ಕಾಗಿ ದುಃಖಿಸಿದೆ ಎಂದು ಉತ್ತರಿಸಿದನಂತೆ. ಸಿದ್ಧಾರ್ಥನನ್ನು ಪ್ರಖ್ಯಾತ ಚಕ್ರವರ್ತಿಯನ್ನಾಗಿ ಮಾಡಬೇಕೆಂಬುದು ಶುದ್ಧೋಧನಿಗೆ ಇದ್ದ ಒಂದೇ ಒಂದು ಮಹತ್ವಾಕಾಂಕ್ಷೆ. ಚಕ್ರವರ್ತಿಗೆ ಬೇಕಾದ ಸರ್ವ ವಿದ್ಯೆಗಳನ್ನು ಸಿದ್ಧಾರ್ಥನಲ್ಲಿ ಮೂಡಿಸಲು ಎಚ್ಚರ ವಹಿಸಿದನು. ಸಿದ್ಧಾರ್ಥನಿಗೆ ಯಾವುದರ ಕೊರತೆಯೂ ಕಾಣದಂತೆ ವ್ಯವಸ್ಥೆ ಮಾಡಲಾಯಿತು. ಚಳಿ, ಬೇಸಿಗೆ ಮತ್ತು ಮಳೆಗಾಲಕ್ಕೂ ಯೋಗ್ಯವಾಗುವಂತೆ 3 ಅರಮನೆಗಳನ್ನು ಒದಗಿಸಲಾಗಿತ್ತು. ಆದರೆ ಅಂತಹ ಭೋಗ ಜೀವನದ ಅನುಭವದಿಂದ ಸಿದ್ಧಾರ್ಥ ಬಹು ದೂರವಿದ್ದ. ಅದಾವುದರ ಅಪೇಕ್ಷೆಯು ಅವನಿಗಿರಲಿಲ್ಲ. ಪ್ರಾರಂಭದಿಂದಲೂ ಸಿದ್ಧಾರ್ಥನ ತಾತ್ವಿಕ ಮನೋಭಾವವನ್ನು ಅರಿತ ಶುದ್ಧೋಧನ ಆತನ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸಲು ಪ್ರಯತ್ನಿಸಿದ. ಹಾಗಾಗಿ 16ನೇ ವಯಸ್ಸಿನಲ್ಲೇ ಸಿದ್ಧಾರ್ಥನಿಗೆ ಯಶೋಧರೆಯೊಂದಿಗೆ ವಿವಾಹವಾಯಿತು. ಸಂಸಾರ ಜೀವನ ದಿನ ದಿನಕ್ಕೂ ಹೊಸ ಅನುಭವವನ್ನೇ ತಂದುಕೊಡುತ್ತಿತ್ತು. ಅಷ್ಟರಲ್ಲೇ ಯಶೋಧರ ರಾಹುಲನಿಗೆ ಜನ್ಮವಿತ್ತಳು. ಇಷ್ಟಾದರೂ ಸುಖದ ಸುಪ್ಪತ್ತಿಗೆಯಲ್ಲಿ ಸಿದ್ಧಾರ್ಥ ಮನಸ್ಸು ಜನತೆಯ ಸೌಕರ್ಯಕ್ಕಾಗಿ ಆತೊರೆಯುತ್ತಿತ್ತು. ಇಷ್ಟಾದರೂ ಸಿದ್ಧಾರ್ಥನು ದೈವಿ ಪುರುಷ. ಅವನು ಲೋಕವಿಖ್ಯಾತ ಸನ್ಯಾಸಿಯಾಗುವನೆಂಬ ಜ್ಯೋತಿಷ್ಯಗಳ ಮಾತು ಶುದ್ಧೋಧನನ ಅಂತರಾಲದಲ್ಲಿ ಇತ್ತು. ಒಮ್ಮೊಮ್ಮೆ ಅದು ಜ್ಞಾಪಕಕ್ಕೆ ಬಂದರೂ ಅದನ್ನು ವ್ಯಕ್ತಪಡಿಸದೆ ಶುದ್ಧೋಧನ ಅನುಭವಿಸಿದ ನೋವು ಅಪಾರ. ತನ್ನ ಮಗ ಪ್ರಬಲ ಅರಸನಾಗಬೇಕೆಂಬುದೇ ಅವನ ಪರಮಧ್ಯೇಯ. ಆದರೆ ಪುತ್ರೋತ್ಸವದ ಕೆಲವೇ ದಿವಸಗಳಲ್ಲಿ ಸಿದ್ಧಾರ್ಥನ ಜೀವನದಲ್ಲಿ ನವೋದಯ ಕಾಣುವ ಘಟನೆಗಳು ಸಂಭವಿಸಿದವು. ರೋಗ ರುಜಿನ, ಮರಣ, ದಾರಿದ್ರ್ಯ ಹಾಗೂ ಓರ್ವ ನಿರ್ಲಿಪ್ತ ಸನ್ಯಾಸಿಯನ್ನು ಕಣ್ಣಾರೆ ಕಂಡ ಸಿದ್ಧಾರ್ಥನ ಮನ ನೊಂದಿತು. ತತ್ಪರಿಣಾಮವಾಗಿ ಅವುಗಳಿಗೆ ಪರಿಹಾರವನ್ನು ಕಂಡು ಹಿಡಿಯಬೇಕೆಂಬ ದೃಢ ಸಂಕಲ್ಪ ಮಾಡಿದನು. ಜೀವನದಲ್ಲಿ ವಿರಕ್ತನಾಗಿ ದುಃಖ ವಿಮೋಚನೆಗಾಗಿ ಪರಿತಪಿಸತೊಡಗಿದ. ಕೊನೆಗೆ ತನ್ನ 29ನೆಯ ವಯಸ್ಸಿನಲ್ಲಿ ರಾಜ್ಯ, ಅರಮನೆ, ಹೆಂಡತಿ, ಮಗು ಎಲ್ಲವನ್ನು ತ್ಯಜಿಸಿ ಅರಮನೆಯ ಸೇವಕ ಚೆನ್ನನ ಸಹಾಯದಿಂದ ಒಂದು ರಾತ್ರಿ ನಗರವನ್ನು ದಾಟಿ ಬಹುದೂರ ಸಾಗಿದ. ಇದನ್ನೇ ಮಹಾಪರಿತ್ಯಾಗ ಎಂದು ಕರೆಯಲಾಗಿದೆ. ಹೀಗೆ ಮಹಾಪರಿತ್ಯಾಗಿಯಾಗಿ ಸಿದ್ಧಾರ್ಥ ರಾಜಗೃಹ ತಲುಪಿದ. ಮನಃಶಾಂತಿಗಾಗಿ ಬಹುಕಾಲ ಅಲೆದಾಡಿದನು. ಅತ್ಯುಗ್ರಹವಾದ ಹಠಯೋಗ ಸಾಧನೆಗಳನ್ನು ಆಚರಿಸಿದ. ಇಷ್ಟಾದರೂ ಅವನಿಗೆ ಶಾಂತಿ ಪ್ರಾಪ್ತಿಯಾಗಲಿಲ್ಲ. ಆಹಾರವನ್ನು ತ್ಯಜಿಸಿದ್ದರಿಂದ ದೇಹ ಕೃಶವಾಗತೊಡಗಿತು. ದೇಹ ದಂಡಿಸುವುದರಿಂದ ಯಾವ ಪ್ರಯೋಜನವೂ ಇರದು ಎಂಬುದನ್ನರಿತು ಮುಂದೆ ಹೊರಟ. ವನದಲ್ಲೇ ವ್ಯಾಪಕವಾಗಿ ಸುತ್ತಾಡಿದ. ಮನಸ್ಸಿಗೆ ನೆಮ್ಮದಿ ದೊರಕದಾಯಿತು. ಸತ್ಯಾನ್ವೇಷಣೆಯ ತವಕ ಪ್ರಬಲವಾಗತೊಡಗಿತು. ಉರುವೇಲಾ ಗ್ರಾಮವನ್ನು ಸಮೀಪಿಸಿ ಅಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿ ಮುಂದೆ ಸಾಗಿದ. ಸಂಜೆಯ ಹೊತ್ತಿಗೆ ಗಯಾ ತಲುಪಿದ. ತರುವಾಯ ತನಗೆ ಜ್ಞಾನ ಸಿದ್ಧಿಯಾಗದೆ ತಾನು ಇಲ್ಲಿಂದ ಮೇಲೆ ಏಳುವುದಿಲ್ಲ ಎಂಬ ಪ್ರತಿಜ್ಞೆ ಮಾಡಿ ಅರಳಿ ಮರದ ಕೆಳಗೆ ಕುಳಿತು ಧ್ಯಾನಸಕ್ತನಾದ. ಕೊನೆಗೆ ಶುಭ ದಿನ ವೈಶಾಖ ಶುದ್ಧ ಪೂರ್ಣಿಮೆಯ ಕಾಲದಲ್ಲಿ ಸಿದ್ಧಾರ್ಥನಿಗೆ ಜ್ಞಾನೋದಯವಾಯಿತು. ಅಂದಿನಿಂದ ಅವನು ಬುದ್ಧನಾದ. ಬುದ್ಧ ಎಂದರೆ ಜ್ಞಾನೋದಯ ಪಡೆದವನು ಎಂದರ್ಥ. ಅಂತೆಯೇ ಆ ವೃಕ್ಷವು ಬೋಧಿ ವೃಕ್ಷವಾಯಿತು. ಗಯೆಗೆ ಬುದ್ಧ ಗಯ ಎಂಬ ಹೆಸರು ಬಂದಿತು. ತರುವಾಯ ಬುದ್ಧ ತಥಾಗತ ಎಂಬುದಾಗಿ ಪ್ರಖ್ಯಾತನಾದನು. ತಥಾಗತ ಅಂದರೆ ಸತ್ಯವನ್ನು ಕಂಡವನು ಎಂದರ್ಥ. ತಾನು ತಿಳಿದ ಜ್ಞಾನವನ್ನು ಬೋಧಿಸಲು ಬುದ್ಧನು ಸಂಚಾರವನ್ನು ಕೈಗೊಂಡನು. ಹೀಗೆ ಸಂಚಾರ ಹೊರಟು ಅಯೋಧ್ಯೆ, ಬಿಹಾರ, ಸಾರನಾಥ, ಕಾಶಿ ಮುಂತಾದ ಭಾಗಗಳಲ್ಲಿ ಸುಮಾರು 45 ವರ್ಷಗಳನ್ನು ಕಳೆದನು. ಕೊನೆಗೆ ತನ್ನ 80ನೆಯ ವಯಸ್ಸಿನಲ್ಲಿ ಕುಶಿನಗರದಲ್ಲಿ ನಿರ್ವಾಣ ಹೊಂದಿದನು. ಬುದ್ಧ ಸಾರನಾಥದ ಜಿಂಕೆ ವನದಲ್ಲಿ ತನ್ನ ಪ್ರಥಮ ಬಾರಿಗೆ ಬೋಧನೆ ಆರಂಭಿಸಿದ. ಪ್ರಮುಖವಾಗಿ ಬೌದ್ಧ ಧರ್ಮದ ತತ್ವಗಳು ಅಥವಾ ಬೋಧನೆಗಳನ್ನು ತಿಳಿದುಕೊಳ್ಳುವುದಾದರೆ ಬುದ್ಧನ ತತ್ವಗಳನ್ನು 3 ಪ್ರಮುಖ ವಿಭಾಗಗಳಲ್ಲಿ ತಿಳಿದುಕೊಳ್ಳಬಹುದು. ಮೊದಲನೆಯದು 4 ಮೂಲ ತತ್ವಗಳು. ಅವುಗಳೆಂದರೆ ಅಹಿಂಸೆ, ಸತ್ಯ ನುಡಿಯುವುದು, ಕಳ್ಳತನ ಮಾಡದಿರುವುದು, ಪವಿತ್ರತೆ. ನಂತರ 4 ಸತ್ಯಗಳು. ಅವುಗಳೆಂದರೆ ಮನುಷ್ಯ ಜೀವನ ದುಃಖಮಯವಾದುದು, ದುಃಖಕ್ಕೆ ಆಸೆಯು ಮೂಲ ಕಾರಣ, ಜನ್ಮ ಪುನರ್ಜನ್ಮಗಳು ಹುಟ್ಟುವುದು ಆಸೆಯಿಂದಲೇ, ಅದನ್ನು ಗೆದ್ದರೆ ಅಥವಾ ತೊರೆದರೆ ಮೋಕ್ಷಕ್ಕೆ ಮಾರ್ಗ. ನಂತರ 3ನೆಯದು ಅಷ್ಟಾಂಗ ಮಾರ್ಗ. ಅವೆಂದರೆ ಸದ್ನಂಬಿಕೆ, ಸದ್ಯೋಚನೆ, ಸನ್ನುಡಿ, ಸನ್ನಡತೆ, ಸಜ್ಜೀವನ, ಸತ್ಪ್ರಯತ್ನ, ಸದ್ಧ್ಯಾನ, ಸಚ್ಚಿಂತನ. ಬುದ್ಧನ ತತ್ವಗಳನ್ನು ಬೌದ್ಧರ ಪವಿತ್ರ ಗ್ರಂಥಗಳಾದ ತ್ರಿಪೀಠಕಗಳಲ್ಲಿ ಕಾಣಬಹುದು. ಅವುಗಳೆಂದರೆ ಸುತ್ತಪೀಠಿಕ, ವಿನಯ ಪೀಠಿಕ ಮತ್ತು ಅಭಿದಮ ಪೀಠಿಕ. ನಂತರ ಬೌದ್ಧ ಧರ್ಮದ 3 ಆದರ್ಶಗಳೆಂದರೆ ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಬೌದ್ಧ ಧರ್ಮದ ಪ್ರಚಾರವು ಭಾರತದಲ್ಲೇ ಅಲ್ಲದೆ ವಿದೇಶಗಳಲ್ಲೂ ಅರಳಿ ವಿಶ್ವವ್ಯಾಪಿಯಾಯಿತು. ಕೇಳುಗರೆ, ಇದುವರೆಗೂ ಗೌತಮ ಬುದ್ಧರ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 ಮೆಗಾಹರ್ಟ್ಸ್ನಲ್ಲಿ. ಧನ್ಯವಾದಗಳು.
1: ಕುಂತ ನಿಂತ ಸಭದಾಗ ಕೂಡಿದಂತ ಮಂದಿಯಾಗ ಕೈ ಮುಗಿದು ಹೇಳತೀನಿ ಒಂದು ಮಾತ, ಮತ್ತೆ ಒಂದು ಹೇಳತೀನಿ ಹುಟ್ಟಿದಂತ ಮಂದಿಗೆಲ್ಲ

0: ಮಹಿಳೆಯರೇ ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.
1: ನಾಗರಿಕ ಬಂಧುಗಳೇ ನಿಮಗೆ ಸ್ವಾಗತ. ಕಟ್ಟೋಣ ನಾವೆಲ್ಲ ಸ್ವಚ್ಛ

ನಿಲಯದ ಮೊದಲನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಮಧ್ಯಾಹ್ನ 12 ಗಂಟೆಗೆ. ಪ್ರೀತಿಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಎರಡನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು

ಸಾರ್ವಜನಿಕರೇ, ನಿಮ್ಮ ತೋಟಗಳಲ್ಲಿ ಮಣ್ಣಿನ ಗುಣಮಟ್ಟ ಏಕೆ ಕಡಿಮೆಯಾಗಿದೆ ಎಂದು ಯೋಚಿಸುತ್ತಿದ್ದೀರಾ? ಇಂದಿನಿಂದಲೇ ಈ ಯೋಚನೆಯನ್ನು ಬಿಟ್ಟು ತೋಟಗಳಿಗೆ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿರಿ. ಏಕೆಂದರೆ ಈ ಸಾವಯವ ಗೊಬ್ಬರದಲ್ಲಿ ರಾಸಾಯನಿಕ ಗೊಬ್ಬರಗಳಲ್ಲಿ ಇರುವಂತೆ ಇನ್ನೂ ಹೆಚ್ಚಿನ ಸಾರಜನಕ, ರಂಜಕ ಮೊದಲಾದಂತಹ ಅಂಶಗಳು ಇರುತ್ತದೆ, ಹಾಗೂ ಮಣ್ಣಿಗೆ ಯಾವುದೇ ರೀತಿ ಹಾನಿಯಾಗುವುದಿಲ್ಲ. ಇದರ ಜೊತೆಗೆ ಜೇಡಿ ಮಣ್ಣನ್ನು ಸಹ ಹಾಕಬಹುದು. ಬೆಳೆಗೆ ದೀರ್ಘಕಾಲದ ರಸವತ್ತಾದ ಸಾರವನ್ನು ಈ ಸಾವಯವ ಗೊಬ್ಬರ ನೀಡುತ್ತದೆ. ಈ ಗೊಬ್ಬರದಿಂದ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಸಾವಯವ ಗೊಬ್ಬರ ಬಳಸಿ ತೋಟಗಳನ್ನು ಬೆಳೆಸಿ.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಬೇಲೂರಿನ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬೇಲೂರು ಹಾಸನ ಜಿಲ್ಲೆಯ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದು. ಶಿಲಾಮಾಲಿಕೇರ ಬೇಲೂರು ಎಂದು ಪ್ರಸಿದ್ಧವಾಗಿರುವ ಬೇಲೂರು ಶಿಲ್ಪಕಲೆಗೆ ಖ್ಯಾತಿ ಪಡೆದಿದೆ. ಹಳೇಬೀಡು ಸೋಮನಾಥಪುರದ ಜೊತೆಗೆ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ಶಿಲ್ಪಕಲೆಯ ದೇವಾಲಯಗಳೆಂದು ಪ್ರಸಿದ್ಧವಾಗಿದೆ. ಪ್ರತಿ ವರ್ಷವೂ ದೇಶ ವಿದೇಶದ ಲಕ್ಷಾಂತರ ಪ್ರವಾಸಿಗರು ಈ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾರೆ. ಹಳೇಬೀಡಿಗೆ ಮುನ್ನ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು.

ಕೊಡಗಿನಲ್ಲಿ ಚನ್ನಕೇಶವ ಸ್ವಾಮಿಯ ದೇವಸ್ಥಾನ ಮತ್ತು ದೇವಸ್ಥಾನದ ಆವರಣವೇ ಮುಖ್ಯ ಆಕರ್ಷಣೆ. ಶಿಲ್ಪಕಲೆಗೆ ನಿದರ್ಶನವಾಗಿರುವ ಈ ದೇವಾಲಯದಲ್ಲಿ ಚನ್ನಕೇಶವ ಸ್ವಾಮಿಯ ದೇವಸ್ಥಾನದ ಜೊತೆಗೆ ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನ, ರಂಗನಾಯಕಿ ಅಮ್ಮನವರ ದೇವಸ್ಥಾನ ಮತ್ತು ಕಪ್ಪೆ ಚೆನ್ನಿಗರಾಯನ ದೇವಸ್ಥಾನಗಳು ಮುಖ್ಯ ಆಕರ್ಷಣೆಗಳು. ಇದಲ್ಲದೆ ಮುಖ್ಯ ದೇವಸ್ಥಾನದ ಹೊರಭಾಗದಲ್ಲಿರುವ ಶಿಲಾ ಬಾಲಿಕೆಗಳು, ದೇವಸ್ಥಾನದ ಒಳಾಂಗಣದ ಕಂಬಗಳು ಮತ್ತು ದೇವಾಲಯದ ಗೋಪುರ ನಯನ ಮನೋಹರ. ಇನ್ನು ಬೇಲೂರು ಒಂದು ಐತಿಹಾಸಿಕ ಸ್ಥಳವಾಗಿದ್ದು ಇಲ್ಲಿನ ಚನ್ನಕೇಶ್ವರ ದೇವಾಲಯ ಪ್ರಪಂಚದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಈ ದೇವಾಲಯವನ್ನು ನೋಡಲು ಹೆಚ್ಚು ಹೆಚ್ಚು ಜನರು ಬರುತ್ತಾರೆ. ಇಲ್ಲಿರುವ ಶ್ರೀ ಚನ್ನಕೇಶ್ವರ ದೇವಾಲಯವು ಹೊಯ್ಸಳರ ಕಾಲದಲ್ಲಿ ಪ್ರತಿಷ್ಠಾಪನೆಯಾಯಿತು ಹಾಗೂ ಈ ದೇವಾಲಯವು ನಕ್ಷತ್ರ ಆಕಾರದಲ್ಲಿದೆ. ಈ ದೇವಾಲಯವು ಸೂಕ್ಷ್ಮ ಕೆತ್ತನೆಯಿಂದ ಕೂಡಿದೆ ಹಾಗೂ ಪ್ರೇಕ್ಷಣೀಯ ಸ್ಥಳವೂ ಆಗಿದೆ. ಇಲ್ಲಿಗೆ ಬೇರೆ ಬೇರೆ ಕಡೆಯಿಂದ ಹೆಚ್ಚು ಹೆಚ್ಚು ಜನ ಬಂದು ಈ ದೇವಾಲಯವನ್ನು ವೀಕ್ಷಿಸುತ್ತಾರೆ. ಬೇಲೂರು ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿದೆ. ಯಗಚಿ ನದಿಯ ದಡದಲ್ಲಿರುವ ಬೇಲೂರು ಬೆಂಗಳೂರಿನಿಂದ 222 ಕಿಲೋಮೀಟರ್, ಮೈಸೂರಿನಿಂದ 149 ಕಿಲೋಮೀಟರ್ ಮತ್ತು ಜಿಲ್ಲಾ ಕೇಂದ್ರದಿಂದ 37 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಬರಲು ರಸ್ತೆ ಮಾರ್ಗವೇ ಮುಖ್ಯ ಮಾರ್ಗವಾಗಿದ್ದು ಹತ್ತಿರದ ಅರಸೀಕೆರೆಗೆ ಅಥವಾ ಬಾಣಾವರಕ್ಕೆ ರೈಲಿನಲ್ಲಿ ಬಂದು ಅಲ್ಲಿಂದ ಮುಂದಕ್ಕೆ ಬಸ್ಸಿನಲ್ಲಿ ಬರಬಹುದು. ಬಾಣಾವರದಿಂದ ಅಲೆಬೀಡು ಕೇವಲ 25 ಕಿಲೋಮೀಟರ್ ದೂರದಲ್ಲಿದ್ದು ಅಲ್ಲಿಂದ ಬೇಲೂರು ಕೇವಲ 15 ಕಿಲೋಮೀಟರ್ ದೂರದಲ್ಲಿರುತ್ತದೆ. ಬೆಂಗಳೂರಿನಿಂದ ರೈಲು ಮಾರ್ಗವಾಗಿ ಬಾಣಾವರದ ರೈಲ್ವೆ ನಿಲ್ದಾಣದಲ್ಲಿ ಇಳಿದರೆ ಅಲ್ಲಿಂದ ಪ್ರತಿ ಅರ್ಧ ಗಂಟೆಗೊಮ್ಮೆ ಬಸ್ಸಿನ ಸೌಲಭ್ಯವಿರುತ್ತದೆ. ಇನ್ನು ಇದರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇದನ್ನು ಹಿಂದೆ ವೇಲುಪುರ ಎಂದು ಕರೆಯುತ್ತಿದ್ದರು. ದೇವಾಲಯ ಕಟ್ಟುವ ಕಾರ್ಯ ಹೊಯ್ಸಳ ಚಕ್ರವರ್ತಿಯಾದ ವಿಷ್ಣುವರ್ಧನನ ಆಳ್ವಿಕೆಯಲ್ಲಿ ಪ್ರಾರಂಭವಾಯಿತು. ರಾಜ ವಿಷ್ಣುವರ್ಧನನು ತಲಕಾಡಿನಲ್ಲಿ ಚೋಳರ ಮೇಲಿನ ವಿಜಯೋತ್ಸವವನ್ನು ಆಚರಿಸುವ ಸಮಯದಲ್ಲಿ ತನ್ನ ಗುರುಗಳಾದ ಶ್ರೀರಾಮಾನುಜಾಚಾರ್ಯರ ಆಶೀರ್ವಾದದೊಂದಿಗೆ ಚನ್ನಕೇಶವ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದನು. ಈ ರೀತಿಯಾಗಿ ಈ ದೇವಸ್ಥಾನಕ್ಕೆ ವಿಜಯನಾರಾಯಣ ಸ್ವಾಮಿ ದೇವಸ್ಥಾನವೆಂದು ಹೆಸರು ಬಂದಿದೆ. ಸುಮಾರು 103 ವರ್ಷಗಳ ಕಾಲ ನಡೆದಂತಹ ಈ ದೇವಾಲಯದ ಕಾರ್ಯ ವಿಷ್ಣುವರ್ಧನನ ಮೊಮ್ಮಗನಾದ ಇಮ್ಮಡಿ ವೀರಬಲ್ಲಾಳನ ಆಳ್ವಿಕೆಯಲ್ಲಿ ರೂಪುಗೊಂಡಿತು. ದೇವಾಲಯಕ್ಕೆ ಒಂದು ವಿಮಾನ ಗೋಪುರವಿದ್ದು ಈ ಕಾರಣವಾಗಿ ಇದನ್ನು ಹೊಯ್ಸಳರ ಏಕಕೂಟ ಶೈಲಿಯ ದೇವಸ್ಥಾನವೆಂದು ಪರಿಗಣಿಸಲಾಗಿದೆ. ಈ ದೇವಾಲಯದ ಗೋಪುರವು 20 ಅಡಿಗಳಿಗೂ ಎತ್ತರವಾಗಿದ್ದು ದಾಳಿಕಾರರ ಹಾವಳಿಗೆ ಸಿಕ್ಕಿ ವಿರೂಪಗೊಂಡಿತ್ತು. ಈ ದೇವಾಲಯಕ್ಕೆ ಇನ್ನೊಂದು ಬಾಗಿಲಿದೆ. ಇದಕ್ಕೆ ಆನೆ ಬಾಗಿಲು ಎಂದು ಕರೆಯುತ್ತಾರೆ. ಬೇಲೂರಿನಲ್ಲಿ ಅನೇಕ ದೇವಾಲಯಗಳಿವೆ. ಅವುಗಳಲ್ಲಿ ಚನ್ನಕೇಶವ ದೇವಾಲಯ ಪ್ರಸಿದ್ಧವಾಗಿದೆ. ಇನ್ನು ಈ ದೇವಾಲಯದ ಆವರಣದಲ್ಲಿ ಕಂಡುಬರುವ ಮುಖ್ಯ ದೇವಸ್ಥಾನಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಗೋಪುರದ ಮೂಲಕ ಒಳಗೆ ಬಂದ ಕೂಡಲೇ ಪ್ರದಕ್ಷಿಣಾಕಾರದಲ್ಲಿ ದೇವಾಲಯವನ್ನು ಸುತ್ತಿದರೆ ಕಾಣುವ ಮುಖ್ಯ ದೇವಸ್ಥಾನಗಳು ಚನ್ನಕೇಶವ ಸ್ವಾಮಿ ದೇವಸ್ಥಾನ, ಕಪ್ಪೆ ಚೆನ್ನಿಗರಾಯನ ದೇವಸ್ಥಾನ, ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನ, ಕಲ್ಯಾಣ ಮಂಟಪ, ವೀರನಾರಾಯಣ ದೇವಸ್ಥಾನ, ರಂಗನಾಯಕಿ ಅಮ್ಮನವರ ದೇವಸ್ಥಾನ. ಇದಲ್ಲದೆ ಗೋಪುರದ ಎಡಭಾಗದಲ್ಲಿ ಮಂಟಪ ಸಾಲನ್ನು ಮಾಡಿ ಅಲ್ಲಿ ಚಿಕ್ಕ ಗುಡಿಗಳನ್ನು ಮಾಡಿದ್ದಾರೆ. ಇದರ ನಂತರ ಶ್ರೀರಾಮ ದೇವರ ಗುಡಿ ಇದೆ. ಗೋಪುರದ ಬಲಭಾಗದಲ್ಲಿ ಪುಷ್ಕರಣಿಯನ್ನು ಮಾಡಲಾಗಿದೆ. ಇನ್ನು ಕಪ್ಪೆ ಚೆನ್ನಿಗರಾಯಣ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಈ ಗುಡಿಯು ಮುಖ್ಯ ಗುಡಿಯ ಹಾಗೆ ನಕ್ಷತ್ರಾಕಾರವಾದ ಶ್ರೀಚಕ್ರದ ಪೀಠದ ಮೇಲೆ ಕಟ್ಟಲ್ಪಟ್ಟಿದೆ. ಸ್ಥಳೀಯ ಕೆಲವು ಜನರಿಂದ ಇದೇ ಮೂಲವಾಗಿ ಪ್ರಧಾನ ದೇವಾಲಯವಾಗಬೇಕಿತ್ತು ಎಂದು ಕೇಳಿ ಬಂದರೂ, ಈ ನಕ್ಷತ್ರಾಕಾರದ ಪೀಠವನ್ನು ಬಿಟ್ಟರೆ ಯಾವುದೇ ಸಾಕ್ಷ್ಯಾಧಾರಗಳು ಮೂಡಿಬಂದಿಲ್ಲ. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕಪ್ಪೆ ಚೆನ್ನಿಗರಾಯಣ ವಿಗ್ರಹವಿದೆ. ಈ ವಿಗ್ರಹದ ಹೊಟ್ಟೆಯಲ್ಲಿ ಕಪ್ಪೆಯನ್ನು ಕೆತ್ತಲಾಗಿದೆ. ಅಮರ ಶಿಲ್ಪಿ ಜಕ್ಕಣಾಚಾರ್ಯರ ದಂತಕಥೆಯ ಮೂಲದಿಂದ ನಮಗೆ ಇದರ ಹಿನ್ನೆಲೆ ತಿಳಿದು ಬರುತ್ತದೆ. ಹಿಂದೆ ಜಕ್ಕಣಾಚಾರ್ಯರಿಗೂ ಅವರ ಮಗ ಡಂಕನಾಚಾರ್ಯರಿಗೂ ವಾದ ನಡೆದು ಡಂಕನನ್ನು ಚೆನ್ನಿಗರಾಯನ ವಿಗ್ರಹದಲ್ಲಿ ದೋಷವಿರುವುದಾಗಿ ಹೇಳಿ
ಅದನ್ನು ನಿರೂಪಿಸಲು ಹೊರಟಾಗ ವಿಗ್ರಹದ ಗರ್ಭದಲ್ಲಿ ಕಪ್ಪೆ ಕಂಡು ಬರಲು ವಿಗ್ರಹಕ್ಕೆ ಈ ಹೆಸರು ಬಂದಿದೆಂದು ಹೇಳಲಾಗುತ್ತದೆ. ಇದಲ್ಲದೆ ಒಳಾಂಗಣದಲ್ಲಿ ಗೋಪಾಲಕೃಷ್ಣ, ಮಹಿಷಾಸುರಮರ್ದಿನಿ ಮತ್ತು ವಿಷ್ಣು ಲಕ್ಷ್ಮಿಯರ ಸುಂದರ ಮೂರ್ತಿಗಳಿವೆ. ಇನ್ನು ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಕಪ್ಪೆ ಚಿನ್ನಿಗರಾಯ ದೇವಸ್ಥಾನದ ಎಡಪಾರ್ಶ್ವದಲ್ಲಿರುವ ದೇವಸ್ಥಾನ ರಂಗನಾಯಕಿ ಅಮ್ಮನವರ ದೇವಸ್ಥಾನ. ಚತುರ್ಭುಜಧಾರಿಯಾಗಿ ಸೌಮ್ಯನಾಯಕಿ ಅಮ್ಮನವರು ಚನ್ನಕೇಶವನ ಮೆಚ್ಚಿನ ಪತ್ನಿ ಎಂದು ಹೇಳುತ್ತಾರೆ. ಇನ್ನು ಇಲ್ಲಿರುವ ಕಲ್ಯಾಣ ಮಂಟಪದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಸೌಮ್ಯನಾಯಕಿ ಅಮ್ಮನವರ ದೇವಾಲಯದ ನಂತರ ಸಿಗುವುದೇ ಕಲ್ಯಾಣ ಮಂಟಪ. ಇಲ್ಲಿ ಚನ್ನಕೇಶವ ಸ್ವಾಮಿಗೂ ಸೌಮ್ಯನಾಯಕಿ ಅಮ್ಮ ಅವರಿಗೂ ಕಲ್ಯಾಣೋತ್ಸವವನ್ನು ಮಾಡಲಾಗುತ್ತದೆ. ಇದರ ಜೊತೆಗೆ ಜಾತ್ರೆಯ ಸಮಯದಲ್ಲಿ ಹೋಮಯಾಗಾದಿಗಳು ನಡೆಯುತ್ತವೆ. ವೀರನಾರಾಯಣ ದೇವಸ್ಥಾನ ಇದು ಕಲ್ಯಾಣ ಮಂಟಪದ ಒಳಭಾಗದಲ್ಲಿದೆ. ಒಳಗೆ ಗರ್ಭಗುಡಿಯಲ್ಲಿರುವ ವಿಗ್ರಹ ಭಿನ್ನವಾಗಿವೆ. ಈ ಕಾರಣವಾಗಿ ಈ ದೇವಸ್ಥಾನದ ಬಾಗಿಲು ಮುಚ್ಚಿರುತ್ತದೆ. ಇನ್ನು ರಂಗನಾಯಕಿ ಅಮ್ಮನವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ವೀರನಾರಾಯಣ ದೇವಸ್ಥಾನದ ನಂತರ ಸಿಗುವುದು ಈ ದೇವಸ್ಥಾನ. ರಂಗನಾಯಕಿ ಅಮ್ಮನವರನ್ನು ಚನ್ನಕೇಶವ ಸ್ವಾಮಿಯ ಜ್ಯೇಷ್ಠ ಪತ್ನಿ ಎಂದು ಹೇಳುತ್ತಾರೆ. ದೇವಸ್ಥಾನದ ಆವರಣದಲ್ಲಿ ಈಗಾಗಲೇ ತಿಳಿಸಿದ ದೇವಸ್ಥಾನಗಳನ್ನು ಬಿಟ್ಟು ನೋಡಲು ಇನ್ನೂ ಕೆಲವು ಆಕರ್ಷಣೆಗಳಿವೆ. ಯಜ್ಞಯಾಗಾದಿಗಳನ್ನು ಮಾಡಲು ಯಾಗಶಾಲೆ, ಅಡಿಗೆ ಮಾಡಲು ಪಾಕಶಾಲೆ, ಪುಷ್ಕರಣಿ ಇತ್ಯಾದಿಗಳ ವ್ಯವಸ್ಥೆ ಇದೆ. ದೇವಸ್ಥಾನವನ್ನು ಗೋಪುರದ ಮೂಲಕ ಪ್ರವೇಶಿಸಿದರೆ ಆವರಣದ ಎಡಭಾಗದಲ್ಲಿ ಸುಮಾರು 40 ಅಡಿ ಎತ್ತರದ ಒಂದು ಕಂಬ ಕಾಣಿಸುವುದು. ಈ ಕಂಬವನ್ನು ನಕ್ಷತ್ರಾಕಾರದ ಒಂದು ಜಗುಳಿಯ ಮೇಲೆ ನಿರಾಧಾರವಾಗಿ ನಿಲ್ಲಿಸಲಾಗಿದೆ. ಕಂಬವು ಈ ಜಗುಳಿಯ ಮಧ್ಯದಲ್ಲಿದ್ದು ಇದರ ಕೆಳಗಡೆ 4 ಸಂದುಗಳನ್ನು ಮಾಡಲಾಗಿದೆ. ಈ ಸಂದುಗಳ ಮೂಲಕ ಒಂದು ಕಡೆಯಿಂದ ಇನ್ನೊಂದು ಕಡೆ ನೋಡಬಹುದು. ಈ ರೀತಿಯಾಗಿ ಈ ಕಂಬವು ಯಾವ ಆಧಾರವೂ ಇಲ್ಲದೆ ನಿಂತಿದೆ ಎಂದು ಖಚಿತವಾಗುತ್ತದೆ. ಜೊತೆಗೆ ವಾಯುವ ದಿಕ್ಕಿನಿಂದ ಒಂದು ತೆಳುವಾದ ಬಟ್ಟೆ ಅಥವಾ ಪೇಪರ್ ಚೂರನ್ನು ತುದಿಯಿಂದ ಮಧ್ಯದವರೆಗೆ ತಳ್ಳಿದರೆ ಸಲೀಸಾಗಿ ಹೋಗುತ್ತದೆ. ಹೀಗಾಗಿ ಇದು 3 ದಿಕ್ಕುಗಳಲ್ಲಿ ನಿಂತಿದೆ ಎಂದು ಸಾಬೀತಾಗುತ್ತದೆ. ಈ ಕಾರಣಗಳಿಂದ ಇದನ್ನು ಗುರುತ್ವ ಕೇಂದ್ರ ಕಂಬ ಎಂದು ಕರೆಯುತ್ತಾರೆ. ಈ ತುದಿಯ ಬೆಳಕನ್ನು ಆ ತುದಿಯಿಂದ ನೋಡಬಹುದು. ದೇವಸ್ಥಾನದ ಇನ್ನೊಂದು ಬಾಗಿಲಿಗೆ ಆನೆ ಬಾಗಿಲು ಎಂದು ಕರೆಯುತ್ತಾರೆ. ಇದು ಸಾಧಾರಣವಾಗಿ ಮುಚ್ಚಿರುತ್ತದೆ. ಮೂಲದ್ವಾರ ಗೋಪುರದ ದ್ವಾರವಾಗಿದ್ದರೂ ದೇವರಿಗೆ ನಡೆಯುವ ಎಲ್ಲ ಉತ್ಸವಗಳು ಈ ದ್ವಾರದ ಮೂಲಕವಾಗಿ ಸಂಚರಿಸುತ್ತದೆ. ಈ ರೀತಿಯಾಗಿ ಇದು ವೈಶಿಷ್ಟ್ಯತೆಯನ್ನು ಪಡೆದಿದೆ. ದೇವಸ್ಥಾನದ ಗೋಪುರ ಮತ್ತು ಆನೆ ಬಾಗಿಲ ನಡುವೆ ಮಂಟಪದ ಸಾಲನ್ನು ಮಾಡಿದ್ದಾರೆ. ಇಲ್ಲಿ ಚಿಕ್ಕ ಗುಡಿಗಳನ್ನು ಮಾಡಲಾಗಿದೆ. ಈ ಗುಡಿಗಳಲ್ಲಿ ರಾಮಾನುಜಾಚಾರ್ಯರು, ಯೋಗ ನರಸಿಂಹರು, ಕಾಳಿಮರ್ದನ ಕೃಷ್ಣ, ಆಂಜನೇಯ ಮುಂತಾದ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇದಲ್ಲದೆ ರಂಗನಾಯಕಿ ಅಮ್ಮನವರ ದೇವಸ್ಥಾನದ ಪಕ್ಕದಲ್ಲೂ ಮಂಟಪದ ಸಾಲು ಇದೆ. ಇಲ್ಲಿ ಅನೇಕ ಶಿಲಾ ವಿಗ್ರಹಗಳನ್ನು ಸಂಗ್ರಹಿಸಿ ಪ್ರೇಕ್ಷಕರಿಗೆ ನೋಡಲು ಅನುಕೂಲ ಮಾಡಿ ಇಟ್ಟಿದ್ದಾರೆ. ಮೂಲತಃ ದೇವಸ್ಥಾನದ ಆವರಣವನ್ನು ಅಗೆದಾಗ ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಗ್ರಹಗಳನ್ನು ಇಲ್ಲಿ ಇಡಲಾಗಿದೆ. ಈ ಶಿಲೆಗಳಲ್ಲಿ ಸುಮಾರು 4 ಅಡಿ ಎತ್ತರದ ಗಣಪತಿಯ ವಿಗ್ರಹ, ವಿಷ್ಣು ಆಂಜನೇಯರ ವಿಗ್ರಹಗಳು ಮತ್ತು ನಾಗಕಲ್ಲುಗಳನ್ನು ಕಾಣಬಹುದು. ಮುಖ್ಯವಾಗಿ ಇಲ್ಲಿ ಅನೇಕ ಶಾಸನ ಕಂಬಗಲ್ಲುಗಳನ್ನು ಇಡಲಾಗಿದೆ. ಈ ಶಾಸನಗಳಲ್ಲಿ ದೇವಾಲಯದ ಇತಿಹಾಸ, ದೇವಸ್ಥಾನವನ್ನು ಕಟ್ಟಿದ ಶಿಲ್ಪಿಗಳ ಹೆಸರಿದೆ ಎಂದು ಸ್ಥಳೀಯರಿಂದ ತಿಳಿಯುತ್ತದೆ. ಆನೆ ಬಾಗಿಲಿನ ಪಕ್ಕದಲ್ಲಿರುವುದೇ ಪಾಕಶಾಲೆ. ಇಲ್ಲಿ ಪ್ರತಿ ದಿವಸವೂ ದೇವರ ನೈವೇದ್ಯಕ್ಕಾಗಿ ಪ್ರಸಾದವನ್ನು ಮಾಡುತ್ತಾರೆ. ಇದರ ಪಕ್ಕದಲ್ಲೇ ಯಾಗಶಾಲೆ ಉಂಟು. ರಥೋತ್ಸವ ಅಥವಾ ಉತ್ಸವದ ಸಮಯದಲ್ಲಿ ಇಲ್ಲಿ ಶಾಸ್ತ್ರೀಯವಾಗಿ ನಡೆಯಬೇಕಾದ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾರೆ. ಯಾಗಶಾಲೆಯ ಪಕ್ಕದಲ್ಲಿ ರಾಮದೇವರ ದೇವಸ್ಥಾನವಿದೆ. ಗರ್ಭಗುಡಿಯಲ್ಲಿ ರಾಮ, ಸೀತೆ, ಲಕ್ಷ್ಮಣ ಮತ್ತು ಮಾರುತಿಯರ ವಿಗ್ರಹಗಳಿದೆ. ಸಾಮಾನ್ಯವಾಗಿ ರಾಮನ ಎಡಭಾಗದಲ್ಲಿರುವ ಸೀತೆ ಇಲ್ಲಿ ಬಲಭಾಗದಲ್ಲಿರುವುದನ್ನು ಕಾಣಬಹುದು. ರಾಮದೇವರ ದೇವಸ್ಥಾನದ ಪಕ್ಕದಲ್ಲಿ ವಾಹನ ಮಂಟಪವಿದೆ. ಉತ್ಸವಗಳಿಗೆ ಬೇಕಾಗುವ ವಾಹನ ಪ್ರತಿಮೆಗಳನ್ನು ಇಲ್ಲಿ ಇಡಲಾಗಿದೆ. ಸುಮಾರು
7 ಅಡಿ ಎತ್ತರದ ಹಿತ್ತಾಳೆಯಿಂದ ನಿರ್ಮಿಸಲಾಗಿರುವ ಗರುಡ, ಹಂಸ, ಆನೆ, ಆಂಜನೇಯ, ಕುದುರೆ, ನವಿಲು ಮುಂತಾದ ವಿಗ್ರಹಗಳನ್ನು ಇಲ್ಲಿ ಇಟ್ಟಿರುತ್ತಾರೆ. ಉತ್ಸವದ ಸಮಯದಲ್ಲಿ ದೇವರ ಉತ್ಸವ ಮೂರ್ತಿಗೆ ಚಿನ್ನದ ಆಭರಣಗಳಿಂದ ಅಲಂಕಾರ ಮಾಡಿ ಈ ವಾಹನಗಳ ಮೇಲೆ ಕೂರಿಸಿ ಊರಿನಲ್ಲಿ ಉತ್ಸವ ಮಾಡುತ್ತಾರೆ. ಗೋಪುರದ ಬಲಭಾಗದಲ್ಲಿರುವ ಪುಷ್ಕರಣಿ ಅಥವಾ ಕಲ್ಯಾಣಿಗೆ ಗಜಗುಂಡ ಎಂದು ಹೆಸರು. ಇದನ್ನು ವಾಸುದೇವ ತೀರ್ಥ ಎಂದು ಕರೆಯುತ್ತಾರೆ. ಈ ಕಲ್ಯಾಣಿಯಲ್ಲಿ ಅನೇಕ ರೀತಿಯ ಮೀನುಗಳನ್ನು ಬಿಟ್ಟಿರುತ್ತಾರೆ. ಕೇಳುಗರೆ, ಇದುವರೆಗೂ ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಬೇಲೂರಿನ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz FM ನಲ್ಲಿ. ಕೇಳಿ ಕೇಳ್ತಾನೆ ಇರಿ. ಧನ್ಯವಾದಗಳು.

0: ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುಗರು ಎಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ಕೇಳುಗರೆ, ಈ ದಿನ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಸುಮತಿ ಕ್ಯಾಸಂಬಳ್ಳಿ ಗ್ರಾಮ ಕೆಜಿಎಫ್ ಗ್ರಾಮದ ಎಂದ ಆಚರಿಸಿದ್ದಾರೆ. ಇವರು ಕೆಲವು ಕಾಲಿ ದಿನ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಒಂದು ಪುಟ್ಟದಾದ ಪ್ರೀತಿಯ ಕಥೆಯನ್ನ ತಿಳಿಸಲಿಕ್ಕೆ ಆಚರಿಸಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ನಮಸ್ಕಾರ. ಥ್ಯಾಂಕ್ ಯು
0: ಮೇಡಮ್. ತಮ್ಮ ಒಂದು ಕಿರು ಪರಿಚಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ಓಕೆ, ಖಂಡಿತ. ಪ್ರೀತಿಯ ಕೇಳುವರಿಗೆಲ್ಲ ನಿಮ್ಮ ಸುಮತಿ ಕ್ಯಾಸಂಬಳ್ಳಿ ಮಾಡುವ ನಮಸ್ಕಾರ. ನನ್ನ ಹೆಸರು ಸುಮತಿ ಕ್ಯಾಸಂಬಳ್ಳಿ, ವೃತ್ತಿಯಲ್ಲಿ ಪಿಯು ಕಾಲೇಜ್ ಉಪನ್ಯಾಸಕಿ. ಈ ದಿನ ನಾನು ನಿಮ್ಗೊಂದು ಕಥೆಯನ್ನ ಹೇಳಿಕ್ಕೆ ಇಚ್ಛಿಸ್ತೇನೆ. ಕತೆ ಬಂದ್ಬಿಟ್ಟು ತುಂಬಾ ದೊಡ್ಡದೇನೂ ಅಲ್ಲ, ಪುಟ್ಟ ಕತೆ. ಆದ್ರೆ ಕತೆ ಅದ್ಭುತವಾದ ಒಂದು ಕತೆ. ಕತೆಯ ಶೀರ್ಷಿಕೆಯನ್ನ ನೋಡಿದಾಗ ಪ್ರೀತಿಯ ಕತೆ. ಈಗಾಗಲೇ ಅರ್ಥ ಆಗಿರುತ್ತೆ ನಾನು ಯಾವ ಕಥೆಯನ್ನ ನಿಮ್ಮ ಹತ್ರ ಹೇಳ ಬಯಸ್ತಿದ್ದೇನೆ ಅಂತ. ಪ್ರೀತಿಯ ಕತೆ ಅಂದ್ರೆ ಪ್ರೇಮದ ಬಗ್ಗೆ ಒಂದು ಕತೆ. ಈ ಕತೆಯ ಶೀರ್ಷಿಕೆ ಇದ್ದ ಹಾಗೇನೆ ಇಲ್ಲಿ ಆ ಹುಡುಗಿಯ ಹೆಸರು ಕೂಡ ಪ್ರೀತಿ. ಅದರಿಂದಲೇ ಇದರ ಶೀರ್ಷಿಕೆಯು ಕೂಡ ಪ್ರೀತಿಯ ಕತೆ. ಒಂದು ಊರಿನಲ್ಲಿ ಒಬ್ಬ ಯುವಕ ಇರ್ತಾನೆ, ಅವನ ಹೆಸರು ಆಕಾಶ್. ಅವನಿಗೆ ಒಂದಿನ ಸೀಡಿ ಬೇಕಾಗಿರುತ್ತೆ, ಯಾವುದೋ ಒಂದು ಸಿನಿಮಾದ ಒಂದು ಸೀಡಿ ಬೇಕಾಗಿರುತ್ತೆ. ಅದನ್ನ ಕೊಂಡ್ಕೊಳ್ಳಿಕ್ಕೆ ಅಂತ ಒಂದು ಸೀಡಿ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಹೋದಾಗ ಒಂದು ಸುಂದರವಾದ ಹುಡುಗಿಯನ್ನ ನೋಡ್ತಾನೆ. ಆ ಹುಡುಗಿಯ ಹೆಸರೇ ಪ್ರೀತಿ. ಮೊದಲ ನೋಟದಲ್ಲೇ ಪ್ರೀತಿ ಆಗುತ್ತೆ ಅನ್ನೋದಾದ್ರೆ ಇದೇ ಅನ್ಸುತ್ತೆ. ಆಕೆಯನ್ನ ಕಂಡ ಮೊದಲ ಸತಿಯೇ ಅವನಿಗೆ ಪ್ರೀತಿ ಆಗುತ್ತೆ. ಆದ್ರೆ ಅದನ್ನ ಹೇಳ್ಕೊಳ್ಳಷ್ಟು ಧೈರ್ಯ ಆತನಿಗಿರ್ಲಿಲ್ಲ. ಹೀಗೆ ಕ್ರಮೇಣ ದಿನನಿತ್ಯವೂ ಆ ಪ್ರೀತಿಯನ್ನ ನೋಡ್ಲಿಕ್ಕಂತಲೇ ಆ ಅಂಗಡಿಗೆ ಸೀಡಿಯನ್ನ ಕೊಂಡುಕೊಳ್ಳುವ ಒಂದು ಸಲುವಾಗಿನೇ ಹೋಗಿ ಪ್ರೀತಿಯನ್ನ ನೋಡ್ತಾ ಇದ್ದ. ದಿನನಿತ್ಯ ಹೋಗ್ತಾ ಇದ್ದ, ದಿನ ಒಂದೊಂದು ಸೀಡಿಯನ್ನ ತಗೊಂಡು ಬರ್ತಾ ಇದ್ದ. ಹೀಗೆ ಒಂದ್ ತಿಂಗಳು, ಎರಡ್ ತಿಂಗಳು, ಮೂರ್ ತಿಂಗಳು, ಹೀಗೆ ಕಾಲ ಕಲಿತಾನೆ ಇರುತ್ತೆ. ಆದ್ರೆ ಆತನ ಉದ್ದೇಶ ಏನಂದ್ರೆ ಒಂದು ದಿನ ಮಾತ್ರ ಸೀಡಿ ತಗೊಳ್ಲಿಕ್ಕೆ ಹೋಗ್ಬೇಕಾಗಿತ್ತು, ತಗೊಂಡ. ಆದ್ರೆ ಅಲ್ಲಿ ಪ್ರೇಮವಾಯ್ತಲ್ವೇ. ಅದಾದ್ಮೇಲೆ ಪ್ರತಿನಿತ್ಯವೂ ಪ್ರತಿದಿನವೂ ಆಕೆಯನ್ನ ನೋಡ್ಲಿಕ್ಕೆನೆ ಸೀಡಿಗೋಸ್ಕರ ಹೋಗ್ತಾ ಇದ್ದ. ಆದ್ರೆ ಅವನ ಅವಶ್ಯಕತೆ ಇದ್ದಿದ್ದು ಸೀಡಿ ಅಲ್ಲ, ಪ್ರೀತಿಯನ್ನ ನೋಡುವ ಹಂಬಲ. ಹೀಗೆ ನೋಡ್ತಾ ನೋಡ್ತಾ ಒಂದೆರಡು ದಿನ ಅಂಗಡಿ ಕ್ಲೋಸ್ ಆಗಿರುತ್ತೆ, ಮುಚ್ಚಿರ್ತಾರೆ ಅಂಗಡಿಯನ್ನ. ಅವನಿಗೆ ಆಘಾತವಾಗುತ್ತೆ, ಇದೇನಪ್ಪ ಇದು, ಅಂಗಡಿಯನ್ನ ಮುಚ್ಚಿದರೆ ಇಲ್ಲೋದ್ಲು ಇವಳು, ಇವಳನ್ನ ನೋಡಿದ್ರೆ ಒಂದಿನ ಕೂಡ ಇರ್ತಾ ಇರ್ಲಿಲ್ವಲ್ಲ, ಏನಾಯ್ತು ಅಂತ ಹೇಳ್ಬಿಟ್ಟು ಆಕಾಶ್ನಲ್ಲಿ ಒಂದು ಕಳವಳ ಪ್ರಾರಂಭ ಆಗುತ್ತೆ. ಮೂರನೇ ದಿನ ಹೋಗ್ತಾನೆ, ಮೂರನೇ ದಿನ ಹೋದ್ರೂ ಕೂಡ ಅಂಗಡಿ ಕ್ಲೋಸ್ ಆಗೇ ಇರುತ್ತೆ. ಆಗ ಪಕ್ಕದ ಅಂಗಡಿಯವನ್ನ ವಿಚಾರಿಸ್ತಾನೆ, ಈ ಅಂಗಡಿ ಯಾಕೆ ಓಪನ್ ಆಗ್ತಾ ಇಲ್ಲ, ಏನು ಅಂತ. ಆ ಅಂಗಡಿಯವನು ಮಾಮೂಲಿಯಾಗೆ ಹೇಳ್ತಾನೆ, ಅಂಗಡಿ ಅವ್ರದ್ದು ಮದುವೆ ಇದೆಯಲ್ಲ, ಅದಕ್ಕೆ ಅದನ್ನ ಮುಚ್ಚಿದ್ದಾರೆ, ಮದುವೆ ಆದ್ಮೇಲೆ ಬರ್ಬೋದೇನು ಅಂತ. ಯಾಕಂದ್ರೆ ಇವನು ಪ್ರತಿ ಸರಿ ಹೋದಾಗ ಆ ಅಂಗಡಿಯಲ್ಲಿ ಇದ್ದಿದ್ದು ಪ್ರೀತಿಯೊಬ್ಬಳೆ, ಇನ್ಯಾರು ಇರ್ತಾ ಇರಲಿಲ್ಲ. ಬಹುದೊಡ್ಡ ಆಘಾತ ಆಗುತ್ತೆ, ಹೃದಯ ಅವ್ರದ್ದು ಚೂರ್ ಚೂರ್ ಆಗುತ್ತೆ. ಅವನು ಭಾವಿಸಿದ್ದು ಅದು ಪ್ರೀತಿಯ ಮದುವೆ ಅಂತಾನೆ. ಸರಿ, ಅವನು ಹೇಳ್ತಾನೆ, ಇವರ ಮನೆ ಎಲ್ಲಿದೆ ಅಂತ ಗೊತ್ತಾ ನಿಮ್ಗೆ ಅಂತ ಕೇಳ್ತಾನೆ. ಹಾ ಗೊತ್ತಿದೆ, ಹೀಗೆ ಹೋದ್ರೆ ಅವ್ರದ್ದು ಮನೆ ಸಿಗುತ್ತೆ ಅಂತ ಕೂಡ ಆ ವಿಳಾಸವನ್ನ ಕೊಡ್ತಾರೆ. ಆ ವಿಳಾಸವನ್ನ ಕೊಟ್ಟ ನಂತರ ಅವನು ಅಲ್ಲಿ ಹೋಗ್ತಾನೆ. ಆ ಮನೆ ಹತ್ರ ಹೋದಾಗ ಮನೆ ಬೀಗ ಹಾಕಿರ್ತಾರೆ, ಚಪ್ಪರ ಎಲ್ಲನಿರುತ್ತೆ. ಅಲ್ಲಿ ಪಕ್ಕದವ್ರನ್ನ ಕೇಳಿದಾಗ ಹೌದು ಮದುವೆ ಇದೆ, ಅವರೆಲ್ಲ ಕೂಡ ಮದುವೆ ಸಲುವಾಗಿ ಬೇರೆ ಊರಲ್ಲಿ ಮದುವೆ ನಡೀತಿದೆ, ಅಲ್ಲಿ ಹೋಗಿದ್ದಾರೆ ಅಂತ. ಅವನಿಗೆ ಮತ್ತಷ್ಟು ಹೃದಯ ಚೂರು ಚೂರಾಗಿ ಬಹಳ ಹತಾಶೆಯಿಂದ ಮನೆಗೆ ಮರಳುತ್ತಾನೆ. ಮನೆಗೆ ಮರಳಿ ಕುತ್ಕೊಂತಾನೆ, ಬಹಳ ಯೋಚನೆ ಮಾಡ್ತಾನೆ. ಅದನಿಗೆ ಅದನ್ನ ಪ್ರೀತಿಯನ್ನ ಕಳ್ಕೊಂಡಿದ್ದು ಸಹಿಸ್ಕೊಳ್ಳಾರ್ದಿರ ನೋವಾಗುತ್ತೆ. ಇದಿಲ್ಲಿಗೆ ಇರ್ಲಿ, ಮದ್ವೆ ಆಗುತ್ತೆ. ಅದಾದ ಮಾರನೇ ದಿನ ಅಂದ್ರೆ ಈತ ಹೋಗಿದ್ನಲ್ಲ ಅವ್ರ ಮನೆ ಹತ್ರ, ಅದಾದ ಮಾರನೇ ದಿನ ಅಂಗಡಿ ಓಪನ್ ಆಗುತ್ತೆ. ಪ್ರೀತಿ ಅಂಗಡಿಯನ್ನ ಓಪನ್ ಮಾಡಿ ತೆರೆದು ಆ ದಿನ ಪೂರ್ತಿ ಕಾಯ್ತಾಳೆ, ಆಕಾಶ್ ಬರಲ್ಲ. ಇಲ್ಲಿ ಬರೀ ಆಕಾಶನಿಗಷ್ಟೇ ಪ್ರೀತಿ ಆಗಿರ್ಲಿಲ್ಲ, ಪ್ರೀತಿಗೂ ಪ್ರೀತಿಯಾಗಿತ್ತು. ಅವನು ಹೇಗೆ ಸೀಡಿಯನ್ನ ತೆಗೆದುಕೊಳ್ಳುವ ನೆಪದಲ್ಲಿ ದಿನ ಅಂಗಡಿಗೆ ಹೋಗ್ತಾ ಇದ್ನೋ, ಹಾಗೆ ಸೀಡಿಯನ್ನ ಮಾರುವ ನೆಪದಲ್ಲಿ ಆಕಾಶನನ್ನು ಕೂಡ ಅವಳು ನೋಡ್ತಾ ನೋಡ್ತಾ ಅವಳಿಗೂ ಕೂಡ ಪ್ರೀತಿಯಾಗಿತ್ತು. ಒಂದು ದಿನ ನೋಡ್ತಾರೆ, ಅವತ್ತೆಲ್ಲ ಈತ ಬರ್ಬೇಕಿತ್ತಲ್ವಾ, ಓ ಮೂರು ದಿನ ಮುಚ್ಚಿದ್ದಕ್ಕೆ ಅಂಗಡಿಯನ್ನ ಮೋಸ್ಟ್ಲಿ ಬರದೇ ಇರ್ಬೋದೇನು ಅಂತ ಹೇಳಿ ಅವತ್ತು ಒಂದು ದಿನ ಸಮಾಧಾನ ಆಗ್ತಾಳೆ. ಅದಾದ್ಮೇಲೆ ಮತ್ತೆ ಎರಡು ದಿನ ನೋಡ್ತಾಳೆ, ಆತ ಬರೋದೇ ಇಲ್ಲ. ಆಗ ಆತನ ಜೊತೆ ಯಾರೋ ಒಬ್ರು ಒಂದಿನ ಒಂದು ಸ್ನೇಹಿತ ಬಂದಿರ್ತಾನೆ. ಆ ಸ್ನೇಹಿತ ಸಹಾಯದಿಂದ ಆತನ ಮನೆಗೆ ಹೋಗ್ತಾಳೆ. ಆ ಸ್ನೇಹಿತ ಕೂಡ ಆಕೆಗೆ ಏನು ಹೇಳಿರಲ್ಲ, ಆತನ ಮನೆಗೆ ಹೋದಾಗ ಅವರ ತಾಯಿ ಬಾಗಿಲಲ್ಲಿ ಕೂತಿರ್ತಾಳೆ. ಬಹಳ ದುಃಖದಿಂದ ಬಾಗಿಲಲ್ಲಿ ಕೂತಿರ್ತಾಳೆ. ಮನೆಯ ವಾತಾವರಣವೇ ಸ್ತಬ್ಧವಾಗಿರುತ್ತೆ. ಅದನ್ನ ನೋಡಿದಾಗ ಇವಳಿಗೆ ಮನಸ್ಸಲ್ಲಿ ಅದೇನು

0: ಅದು ಆಕಾಶನ ಫೋಟೋ. ಆ ಫೋಟೋಗೆ ಹಾರಾಕಿತ್ತು.
1: ಅವಳ ಹೃದಯ ಅದೆಷ್ಟು ಚೂರ್ ಚೂರಾಯಿತು. ಅವಳ ಆಕ್ರಂದನ ಹೇಗಿತ್ತು ಅಂದ್ರೆ, ಒಮ್ಮೆಲೆಗೆ ಸಮುದ್ರದ ಗರ್ಭದಲ್ಲಿ ಬೆಂಕಿ ಬಿದ್ದು ಹೇಗೆ ಉಳಿಯುತ್ತೆ ಹಾಗೊಳಿಯುತ್ತೆ. ಅವಳು ಎಷ್ಟು ದುಃಖಿತಳಾಗ್ತಾಳು ಅಂದ್ರೆ, ಅದನ್ನ ಪದಗಳಲ್ಲಿ ವರ್ಣಿಸ್ಲಿಕ್ಕಾಗಲ್ಲ, ಯಾಕಂದ್ರೆ ಪ್ರೀತಿಯಲ್ವೇ. ಆಗ ಅವಳು ಭಯಂಕರವಾದ ಧ್ವನಿಯಲ್ಲಿ ಅಳಲಿಕ್ ಸ್ಟಾರ್ಟ್ ಮಾಡ್ತಾಳೆ. ಆಗ ಮತ್ತೆ ಸೀಡಿಗಳನ್ನ ನೋಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅದರಲ್ಲಿ ಯಾವುದೇ ಒಂದೇ ಒಂದು ಸೀಡಿಯೂ ಕೂಡ ಓಪನ್ ಮಾಡಿ ನೋಡಿರಲ್ಲ, ಅಂದ್ರೆ ಅದನ್ನ ತೆಗೆದು ನೋಡಿರಲ್ಲ. ಆಗ ಇನ್ನೂ ಬಹಳ ನೋವಾಗುತ್ತೆ. ಅದ್ ಎಷ್ಟು ನೋವು ಅಂದ್ರೆ ಅದನ್ನ ವರ್ಣಿಸ್ಲಿಕ್ಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಪ್ರತಿ ಸೀಡಿಯ ಒಳಗೂ ಕೂಡ ಪ್ರೀತಿ ತನ್ನ ಪ್ರೀತಿಯನ್ನ ನಿವೇದನೆ ಮಾಡ್ಕೊಂಡಿದ್ಲು. ನಾನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ನೀನಂದ್ರೆ ನನಗೆ ಬಹಳ ಇಷ್ಟ, ನಿನ್ನ ಜೊತೆ ಹೀಗೆ ಬದುಕೆಲ್ಲ ಹೆಜ್ಜೆಗಳನ್ನ ಹಾಕ್ಬೇಕು ಅಂತ ಪ್ರೀತಿ ಕನಸು ಕಂಡಿದ್ಲಲ್ಲ, ಆ ಕನಸನ್ನೆಲ್ಲ ಪ್ರತಿದಿನ ಆಕಾಶನಿಗೆ ಸೀಡಿ ಒಳಗಡೆ ಒಂದು ಚೀಟಿಯಲ್ಲಿ ಬರೆದು ಬರೆದು ಇರ್ತಾ ಇದ್ಲು. ಆದ್ರೆ ಆಕಾಶ ಮಾಡಿದ್ದೇನ್ ಗೊತ್ತಾ, ಅದನ್ನ ಒಂದು ದಿನನೂ ಕೂಡ ಓಪನ್ ಮಾಡಿ ನೋಡಿರ್ಲಿಲ್ಲ. ನೋಡಿದ್ರೆ ಬಹುಶಃ ಪ್ರೀತಿಯ ಪ್ರೀತಿ ಈತನಿಗೆ ಅರ್ಥ ಆಗ್ತಿತ್ತು. ಆದ್ರೆ ಆ ಕೆಲಸವನ್ನ ಆಕಾಶ್ ಮಾಡ್ಲೇ ಇಲ್ಲ. ಆಗ ಅವಳಿಗೆ ಅದು ಆಘಾತ ಆಯ್ತು, ಅದನ್ನ ತಡ್ಕೊಳಕಾಗ್ಲಿಲ್ಲ. ಕನಿಷ್ಠ ಒಂದು ಸಿಡಿಯನ್ನ ಅದನ್ನ ತೆಗೆದು ನೋಡಿದಿದ್ರೆ ನನ್ನ ಪ್ರೀತಿ ಅರ್ಥ ಆಗ್ತಾ ಇತ್ತು, ಈ ಮದುವೆ ನನ್ನದಲ್ಲ ಅಂತ ಗೊತ್ತಾಗ್ತಾ ಇತ್ತು ಅಂತ. ಮದುವೆ ಆಗಿದ್ದು ಆಕ್ಚುಲಿ ಪ್ರೀತಿಯ ಅಕ್ಕನದ್ದು. ಆದ್ರೆ ಪ್ರೀತಿಯ ಅಕ್ಕ ಯಾವತ್ತೂ ಕೂಡ ಸೀಡಿ ಅಂಗಡಿ ಒಳಗಡೆ ಬರ್ತಿರ್ಲಿಲ್ಲ. ಆಕೆಗೆ ಮನೆ ಜವಾಬ್ದಾರಿ ಇತ್ತು, ಮನೆಯಲ್ಲಿ ಇರ್ತಾ ಇದ್ಲು. ಆಗಿದ್ದು ಪ್ರೀತಿಯ ಅಕ್ಕನ ಮದುವೆ. ಅಕ್ಕನ ಮದುವೆಗೂ ಸಹ ಬರಬೇಕು ಅಂತ ಚೀಟಿಯಲ್ಲಿ ಬರೆದು ಕೊಟ್ಟಿರ್ತಾಳೆ. ಇದ್ ಯಾವ್ದನ್ನೂ ಕೂಡ ಆಕಾಶ್ ನೋಡೇ ಇರಲ್ಲ, ಯಾಕಂದ್ರೆ ಅವನ ಉದ್ದೇಶ ಇದ್ದಿದ್ದು ಸೀಡಿ ಅಲ್ವಲ್ಲ, ಪ್ರೀತಿಯನ್ನ ನೋಡೋ ಹಂಬಲ ಅಲ್ವಾ. ಸೊ ಇದೇ ಅಲ್ಲಾಗಿತ್ತು. ಅವ್ರಿಗೆ ಬಹಳ ನೋವಾಯ್ತು. ಹೆಂಗ ಅದನ್ನ ಹೇಳ್ಕೋಬೇಕು, ಯಾರ ಹತ್ರ ಹೇಳ್ಕೋಬೇಕು, ಏನಾಯ್ತು ಅಂದ್ರೆ, ಆತ ಇವಳ ಅಗಲಿಕೆಯನ್ನ, ಇವಳ ಕೊನೆಗೂ ನಾನು ಸಿಗ್ಲಿಲ್ವಲ್ಲ, ನನ್ನ ಪ್ರೇಮ ನಿವೇದನೆಯನ್ನ ಮಾಡ್ಕೊಳ್ಕೂ ಮೊದ್ಲೇ ಸತ್ತೋದಲ್ಲ ಅಂತ ಹೇಳ್ಬಿಟ್ಟು ಆತ ಆತ್ಮಹತ್ಯೆಗೆ ಶರಣಾಗಿರ್ತಾನೆ, ಪ್ರಾಣವನ್ನ ಕಳ್ಕೊಂಡಿರ್ತಾನೆ. ಸೊ ಅದಾದ್ಮೇಲೆ ಅವಳು ಬಂದು, ಆದ್ರೆ ಅವಳು ಸಾಯ್ಲಿಲ್ಲ, ಅವಳಿಗೆ ತನ್ನದೇ ಆದ ಜವಾಬ್ದಾರಿ ಇತ್ತು, ಮತ್ತೆ ಅದೇ ಅಂಗಡಿಯನ್ನ ತೆರೆದಿರ್ತಾಳೆ. ಆದ್ರೆ ಅದೇ ರೀತಿ ದಿನನಿತ್ಯವೂ ಆಕಾಶನ ಬರುವಿಕೆಗೆ ಕಾಯ್ತಾನೆ ಇರ್ತಾಳೆ. ಆದ್ರೆ ಆಕಾಶ ಮಾತ್ರ ಯಾವತ್ತೂ ಹೋಗಲ್ಲ. ಕೇಳುಗರೆ, ಈಗ ಈ ಪ್ರೀತಿಯ ಕಥೆ ನಾನು ಕೇಳ್ಕೊಂಡಿದ್ದೀರಾ? ಒಟ್ಟಾರೆಯಾಗಿ ಏನಂದ್ರೆ, ನಮ್ಗೆ ಯಾರ ಮೇಲಾದ್ರೂ ಖಂಡಿತ ಪ್ರೀತಿ ಆಗೇ ಆಗುತ್ತೆ. ಆದ್ರೆ ನಮ್ಮ ಪ್ರೇಮ ನಿವೇದನೆಯನ್ನ ಖಂಡಿತ ಮಾಡ್ಲೇಬೇಕು, ಅರ್ಥ ಮಾಡಿಸ್ಬೇಕಿದೆ ಅಲ್ವಾ? ಮನಸ್ಸುಗಳಿಗೆ ಈಗಾಗಲೇ ಅರ್ಥ ಆಗಿದೆ. ಇಲ್ಲಿ ಆಕಾಶನ ಮನಸ್ಸಿಗೂ ಪ್ರೀತಿಯ ಮನಸ್ಸಿಗೂ ಪರಸ್ಪರ ಇಷ್ಟಪಡುವ ಒಂದು ಉದ್ದೇಶ ಅದು ಗೊತ್ತಾಗಿದೆ, ಆದ್ರೆ ಮನುಷ್ಯರಿಗೆ ಗೊತ್ತಾಗಲಿಲ್ಲ ಅಷ್ಟೇ. ಸೊ ಇಲ್ಲಿ ಆಕಾಶ ಯಾವತ್ತಾದ್ರೂ ಒಂದು ದಿನ ಆದ್ರೂ ಪ್ರೀತಿಗೆ ತನ್ನ ಪ್ರೇಮವನ್ನ ನಿವೇದನೆ ಮಾಡ್ಕೊಂಡಿದ್ರೆ, ಪ್ರೀತಿಯು ಕೂಡ ಅದನ್ನ ಒಪ್ಕೊಂತಾ ಇದ್ಲು. ಯಾಕಂದ್ರೆ ಆಲ್ರೆಡಿ ಈಕೆ ಕೂಡ ಲವ್ ಮಾಡ್ತಾ ಇದ್ಲು ಅಲ್ವಾ? ಹಾಗೆ ಪ್ರೀತಿ ಕೊಟ್ಟಿರ್ತಕ್ಕಂತಹ ಸೀಡಿಗಳನ್ನ ಓಪನ್ ಮಾಡಿದ್ರೆ, ಕನಿಷ್ಠ ಒಂದು ಸೀಡಿಯನ್ನ ಓಪನ್ ಮಾಡಿದ್ರು ಕೂಡ ಪ್ರೀತಿ ಆಕಾಶ್ ನನ್ನ ಲವ್ ಮಾಡ್ತಾ ಇದ್ದನ್ನೋ ವಿಷಯ ಗೊತ್ತಾಗ್ತಾ ಇತ್ತು. ಮದುವೆ ಅವಳದ್ದಲ್ಲ, ಅವಳ ಅಕ್ಕನದ್ದು ಅಂತ ಕೂಡ ಗೊತ್ತಾಗ್ತಾ ಇತ್ತು. ಆದ್ರೆ ನೋಡಿ, ನಾವು ಎಡವೋದು ಇಲ್ಲೇನೆ. ಯಾವತ್ತೂ ಕೂಡ ಈ ಪ್ರೀತಿಯಲ್ಲಿ ಮುಕ್ತವಾದ ಚರ್ಚೆ ಇರಬೇಕು, ಇಲ್ಲಂದ್ರೆ ಹೀಗೆ ಒಂದು ಜೋಡಿ ದೂರವಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಕಾಶ್ ಒಂದಷ್ಟು ವಿವೇಚನೆಯಿಂದ ಯೋಚನೆ ಮಾಡಿದಿದ್ರೆ ಅದು ಪ್ರೀತಿಯ ಮದುವೆ ಅಲ್ಲ, ತನ್ನ ಅಕ್ಕನದ್ದು ಅಂತ ಗೊತ್ತಾಗ್ತಾ ಇತ್ತು. ಇಲ್ಲ ಅಥವಾ ಒಂದೇ ಒಂದು ಸೀಡಿಯನ್ನು ಓಪನ್ ಮಾಡಿ ನೋಡಿದ್ರು ಕೂಡ ಪ್ರೀತಿ ಅದನ್ನ ಪ್ರೀತಿ ಮಾಡ್ತಿರೋದು ಕೂಡ ಗೊತ್ತಾಗ್ತಾ ಇತ್ತು. ಆದ್ರೆ ಆಕಾಶ್ ಇದ್ಯಾವ್ದನ್ನು ಮಾಡಿಲ್ಲ. ಕನಿಷ್ಠ ಪ್ರೀತಿ ಆದ್ರೂ ಅಷ್ಟು ಸಲ ಅಷ್ಟು ಸೀಡಿಗಳಲ್ಲಿ ಬರೆದು ಕಳಿಸಿದಾಗ ಯಾವ್ದಕ್ಕೂ ಅವನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಬಟ್ ದಿನ ಬರ್ತಿದ್ದಾನೆ, ನನ್ಗೋಸ್ಕರ ಬರ್ತಿದ್ದಾನೆ, ನನ್ನ ನೋಡ್ತಾ ಇದ್ದಾನೆ. ಯಾಕಂದ್ರೆ ಕಣ್ಣುಗಳಲ್ಲಿ ಪ್ರೀತಿ ಗೊತ್ತಾಗುತ್ತಲ್ಲ. ಒಂದು ಹೆಣ್ಣಿಗೆ ಒಂದು ಗಂಡಸು ತನ್ನ ವಿರೋಧ ಮಾಡ್ತಾ ಇದ್ದಾನ, ತನ್ನ ದ್ವೇಷ ಮಾಡ್ತಿದ್ದಾನಂತ ತಿಳ್ಕೊಳ್ಳೋದಿಕ್ಕೆ ಆಗೋದಿಲ್ವೇನೋ, ಆಗೋದೇ ಇಲ್ಲ ಅನ್ಸುತ್ತೆ. ಆದ್ರೆ ಒಬ್ಬ ಪುರುಷ ತನ್ನ ಪ್ರೀತಿ ಮಾಡ್ತಿದ್ದಾನಂತ ಆತನ ಕಣ್ಣುಗಳನ್ನು ನೋಡಿ ತಿಳ್ಕೋಬಹುದು, ಪ್ರೀತಿ ಮಾಡ್ಬೋದಾಗಿತ್ತು. ಕನಿಷ್ಠ ಆತನಿಗೆ ಅಂಗಡಿಗೆ ಬಂದಾಗ ಹೇಳ್ಬೋದಾಗಿತ್ತು, ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಒಂದಿನ ಆದ್ರೂ ಒಂದು ಸಿಡಿಯನ್ನಾದ್ರೂ ಓಪನ್ ಮಾಡಿ ನೋಡು ಅಂತ ಹೇಳಿದಿದ್ರೆ ಇವತ್ತು ಒಂದು ಸುಂದರವಾದ ಜೋಡಿ ನಿಮ್ಮ ನಮ್ಮ ಕಣ್ಣ ಮುಂದೆ ಇರ್ತಿತ್ತು. ಆದ್ರೆ ಈ ಪ್ರೀತಿಯ ಕತೆ ದುರಂತವಾದ ಅಂತ್ಯದಲ್ಲಿ ಕೊನೆಗೊಳ್ಳುತ್ತೆ. ಇಷ್ಟೇ ಕೇಳಿದರೆ, ನೀವ್ಯಾರಾದ್ರೂ ಕೂಡ ಪ್ರೀತಿಯನ್ನ ಮಾಡ್ತಿದ್ರೆ ದಯವಿಟ್ಟು ನಿಮ್ಮ ಪ್ರೀತಿಯನ್ನ ನೇರವಾಗಿ ನಿಮ್ಮ ಪ್ರೀತಿಯೊಂದಿಗೆ ಹೇಳಿಕೊಳ್ಳಿ, ಇಲ್ಲಾದ್ರೆ ಹೀಗೆ ಆಗ್ಬೋದೇನೋ. ಯಾರಿಗೂ ಗೊತ್ತು ಯಾರ್ಯಾರ ಮನಸ್ಸಲ್ಲಿ ಯಾರ್ಯಾರ ಮೇಲೆ ಪ್ರೀತಿ ಇದೆ ಅಂತ ಅಲ್ವಾ? ಸೊ ನಮ್ಮ ಪ್ರೀತಿಯನ್ನ ದಯವಿಟ್ಟು ನಿಮ್ಮ

0: ಒಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಿ, ನಿಮ್ಮ ಭಾವನೆಗಳನ್ನ ಹಂಚಿಕೊಳ್ಳಿ. ಮನಸ್ಸಿಗೆ ಭಾವನೆಗಳನ್ನ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆದ್ರೆ ಮನುಷ್ಯರಿಗೆ ಹೇಳಬೇಕಾಗಿದೆ. ಐ ಥಿಂಕ್ ಈ ಕತೆ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಅಂಡ್ ಥ್ಯಾಂಕ್ ಯು.
1: ಕೇಳಿದರೆ ಈ ಪ್ರೀತಿಯ ಕಥೆಯಲ್ಲಿರುವ ಸಾರಾಂಶ ಏನಂದ್ರೆ, ನಾವು ಯಾವುದೇ ಒಂದು ವಿಷಯವನ್ನ ಹೇಳಬೇಕಾದ್ರೆ ಅದು ಪ್ರೀತಿಯಾಗ್ಲಿ ಮತ್ತೆ ಯಾವುದೇ ಒಂದು ವಿಷಯವಾಗ್ಲಿ ಮುಕ್ತವಾಗಿ ಹಂಚಿಕೊಳ್ಬೇಕು. ಇಲ್ಲವಾದಲ್ಲಿ ಈ ಕತೆ ದುರಂತ ಕಥೆಯಾಗಿ ಪೂರ್ಣವಾಗುತ್ತದೆ. ಅರ್ಥವಾಯ್ತಲ್ಲದೆ ಈ ಕಥೆಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮದಲ್ಲಿ ಸಮುದಾಯ ಬಾಳಿಕೆಯ ಪರವಾಗಿ ಹಾಗೂ ಪ್ರೀತಿ ಕೇಳುಗರ ಪರವಾಗಿ ಸುಮತಿ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು.
1: ಇದೇ ತರಹ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅದುವರೆಗೂ ಕೇಳ್ತಾ ಇದೆ ನಿಮ್ಮ ಮನಸ್ಸಿನ 95.4 MHz.

0: ನಮ್ಮ ಬಳಿ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ ಇವರ ಸಹಭಾಗಿತ್ವದಲ್ಲಿ ಬೇಸಿಗೆಯಲ್ಲಿ ನೀರಿನ ಸದ್ಬಳಕೆ ಕುರಿತು ಸಂದರ್ಶನದ ಕಾರ್ಯಕ್ರಮ ಇಂದಿನ ದಿನ ಎಂಬ ಒಂದು ರೇಡಿಯೋ ಕೇಂದ್ರದಲ್ಲಿ ಶ್ರೀಯುತ ಆನಂದ್ ವಿಠಲ್ ಹಲ್ಲೂರು ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಸರ್, ಮೊದಲಿಗೆ ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಮೊದಲ ಬಾರಿಗೆ ನಮ್ಮ ಒಂದು ಸಮುದಾಯ ರೇಡಿಯೋ ಕೇಂದ್ರದಲ್ಲಿ ಕಾರ್ಯಕ್ರಮ ನೀಡ್ತಾ ಇದ್ದೀರಾ, ಬಹಳ ಸಂತೋಷ.
1: ಧನ್ಯವಾದಗಳು ವಿಶ್ವನಾಥ್, ಹಾಗೂ ನಮ್ಮ ಕಡೆಯಿಂದ ನಿಮಗೂ ಕೂಡ ಅಭಿನಂದನೆಗಳು ನಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಸ್ವಾಗತಿಸಿದಕ್ಕೆ.
0: ಸಂತೋಷ ಸರ್. ಸರ್, ಮೊದಲಿಗೆ ತಮ್ಮ ಒಂದು ಸಣ್ಣದಾದ ಒಂದು ಕಿರು ಪರಿಚಯವನ್ನು ಎಲ್ಲಾ ಕೇಳುಗರಿಗೆ ತಿಳಿಸ್ಕೊಡಿ ಸರ್.
1: ಖಂಡಿತ ಖಂಡಿತ ವಿಶ್ವನಾಥ. ನನ್ನ ಹೆಸರು ಆನಂದ ವಿಠಲ್ ಹಲ್ಲೂರು, ಮೂಲತಃ ದಾವಣಗೆರೆಯ ವಾಸಿ. ಪ್ರಸ್ತುತ ಬೆಂಗಳೂರಿನಲ್ಲಿ ಐಟಿ ವಿಭಾಗದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಸಿಸ್ಟಮ್ ಇಂಜಿನಿಯರ್ ಆಗಿ ನಾನು ಕಾರ್ಯನಿರ್ವಹಿಸಿದ್ದೇನೆ. ನನ್ನ ಹವ್ಯಾಸಗಳು ಬಂದ್ಬಿಟ್ಟು ಈಜುವುದು, ಸ್ವಿಮ್ಮಿಂಗ್, ಅದು ಬಿಟ್ರೆ ಟ್ರಕ್ಕಿಂಗ್ ಹಾಗೂ ಟ್ರಾವೆಲಿಂಗ್ ನಾನು ತುಂಬಾ ಮಾಡ್ತೇನೆ ಟೈಮ್ ಸಿಕ್ಕಾಗೆಲ್ಲ. ಈಗ ಒಂದು ಕಳೆದ 2 ವರ್ಷಗಳಿಂದ ಈ ಕರೋನಾ ಇದರಿಂದ ಎಲ್ಲೂ ಹೋಗಕ್ಕಾಗಿಲ್ಲ ಅಷ್ಟೇ. ಅದು ಬಿಟ್ರೆ ಸ್ನೇಹಿತರ ಜೊತೆ ಹರಟೆ ಇತ್ಯಾದಿ, ಹಾಗೂ ಅಡುಗೆ. ಈ ಇತ್ತೀಚೆಗೆ ದಿನಗಳಲ್ಲಿ ಕುಕ್ಕಿಂಗ್ ಒಂದು ಹವಸ ಹವ್ಯಾಸ ಆಗಿಬಿಟ್ಟಿದೆ.
0: ಹೌದು, ಒಂದು ಕರೋನಾ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಪ್ರತಿಯೊಬ್ಬರು ಮನೆಯಲ್ಲೇ ಏನಾದ್ರೂ ಒಂದು, ಯಾಕಂದ್ರೆ ಹೊರಗಡೆ ತಿನ್ನೋದಕ್ಕೆ ಒಂದು ಭಯ ಇರುತ್ತೆ, ನಾವೇ ಮನೆಯಲ್ಲಿ ಸ್ವತಃ ತಯಾರಿಸ್ಕೊಂಡು ತಿನ್ಬೇಕು ಅಂತ ಇರುತ್ತೆ. ಪ್ರತಿಯೊಬ್ರು ಕಲಿತಾ ಇದಾರೆ. ಹೌದು, ಇದು ಬಹಳ ಒಂದು ಒಳ್ಳೆ ಹವ್ಯಾಸ.
1: ಬೆಂಗಳೂರು ಬ್ಯಾಚುಲರ್ಸ್ ಗಂತೂ ಅದು ಒಂದು ಏನು ವರನೋ ಶಾಪನೋ ಗೊತ್ತಿಲ್ಲ, ಕುಕ್ಕಿಂಗ್ ಅಂತೂ ಮಸ್ಟ್.
0: ಹೌದು, ಯಾಕಂದ್ರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ, ನಾವೇ ಒಂದು ಸ್ವತಃ ತಯಾರಿಸ್ಕೊಂಡು ಊಟ ಮಾಡಿದಾಗ ಅದ್ರ ಸಂತೋಷನೇ ಬೇರೆ ಇರುತ್ತೆ, ಉತ್ತಮ ಆರೋಗ್ಯ ಸಹ ಇರುತ್ತೆ.
1: ಹೌದು ಹೌದು ವಿಶ್ವನಾಥ್, ಅದು ನಿಜ.
0: ಹಾಗಂದ್ರೆ ನಾವೊಂದು ಇವತ್ತಿನ ಒಂದು ವಿಷಯದ ಬಗ್ಗೆ ಮಾತನಾಡೋದೊಂದು ಬೇಸಿಗೆಯಲ್ಲಿ ನೀರಿನ ಸದ್ಬಳಕೆ ಅಂತ ನಾವು ಹೇಳ್ತೇವೆ ಇವತ್ತಿನ ಒಂದು ವಿಷಯ. ನಮ್ಗಾಗ್ಲೇ ತಿಳಿದಿದ್ದು ಭೂಮಂಡಲದಲ್ಲಿ ಎಲ್ಲಾ ಸಂಪನ್ಮೂಲಗಳಿಗಿಂತ ಜಲ ಸಂಪನ್ಮೂಲ ಬಹಳಷ್ಟು ಮುಖ್ಯವಾಗಿದೆ. ಹೌದು, ಇದರ ಬಗ್ಗೆ ತಮ್ಮ ಅಭಿಪ್ರಾಯ?
1: ಅಭಿಪ್ರಾಯ ಹೆಚ್ಚಿರೋದಕ್ಕೆ ಅಭಿಪ್ರಾಯ ಒಂದು ಖುಷಿ ವಿಚಾರ, ನೀರು ತುಂಬಾ ಯಥೇಚ್ಛವಾಗಿ ನಮಗೆ ಸಿಗೋದು. ಬಟ್ ಇನ್ನೊಂದು ದುಃಖದ ವಿಚಾರ ಏನಂದ್ರೆ ಎಷ್ಟು ಯಥೇಚ್ಛವಾಗಿ ಸಿಗುತ್ತೋ ಅಷ್ಟು ದುರ್ಬಳಕೆ ಜಾಸ್ತಿ ಮಾಡ್ತೀವಿ ಅದನ್ನ. ಈಗ ಪ್ರಸ್ತುತ ಸಿಚುಯೇಷನ್ ಅಲ್ಲಿ ನಾವು ನೀರನ್ನ ತುಂಬಾ ಅಂದ್ರೆ ತುಂಬಾ ಕಾಪಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಅದು ಎಷ್ಟೇ ಯಥೇಚ್ಛವಾಗಿದ್ರು ಕಾರಣ ಬಂದ್ಬಿಟ್ಟು ವಿನಾಕಾರಣ ತುಂಬಾ ಅಂದ್ರೆ ತುಂಬಾ ದುರುಪಯೋಗ ಪಡಿಸ್ಕೊಂತ ಇರೋದಂತದಾಗಿರ್ಬೋದು, ಅಥವಾ ನೀರೀಗ ಒಂದು ಕಾಲ ಇತ್ತು ನಾವು ಅಂತಿದ್ದೆ ಮಾತಿಗೆ ಅಂತಿದ್ದೆ ಮುಂದೆ ಒಂದ್ ದಿನ ಬರುತ್ತೆ ಕುಡಿಯುವ ನೀರಿಗೂ ನಾವು ದುಡ್ಡು ಕಟ್ಟಬೇಕಾಗುತ್ತೆ, ಬಳಸೋ ನೀರಿಗೂ ದುಡ್ಡು ಕಟ್ಟಬೇಕಾಗುತ್ತೆ. ಅದು ವಾಸ್ತವ ಆಗ್ಬಿಟ್ಟಿದೆ.
0: ಹೌದು, ಇವಾಗ ನಾವು
1: ಇದು ಹೀಗೆ ಹೋದ್ರೆ ಮುಂದಿನ ಪೀಳಿಗೆ ಹೇಗೆ ಅಂತ ನಾವು ಸುಮ್ನೆ ಆಗಲ್ಲ ಮಾತಿಗೆ ಅನ್ಕೋರೆ ಅನ್ಕೊಂಡಿದ್ದು ನಿಜ ಆಗಿದೆ. ನಮ್ಮ ಮುಂದಿನ ಪೀಳಿಗೆ ಏನಾಗುತ್ತೋ, ಸೊ ಅಟ್ ಲೀಸ್ಟ್ ಅದನ್ನೆಲ್ಲ ಏನೇ ನಾವು ಹೋಗ್ಲಾಡಿಸ್ಬೇಕು ಅಥವಾ ಅದೆಲ್ಲ ಮುಕ್ತ ಆಗ್ಬೇಕು ಅಂದ್ರೆ ಈಗಿನ ನಾವು ನೀರನ್ನ ಸೇವ್ ಮಾಡ್ಬೇಕು.
0: ಹೌದು, ತಾವ್ ಹೇಳಿದಾಗೆ ಹೌದು ನಗರ ಪ್ರದೇಶದಲ್ಲಿ ಈಗಾಗ್ಲೇ ಅದು ಬಂದ್ಬಿಟ್ಟಿದೆ, ಒಂದು ಮೀಟರ್ ಅಳವಡಿಕೆ ಮಾಡಿರ್ತಾರೆ, ಇಷ್ಟು ನೀರನ್ನು ಖರ್ಚು ಮಾಡಿದಾಗ ಅಷ್ಟು ಪಾವತಿ ಮಾಡ್ಬೇಕಾಗಿರುತ್ತೆ ಹಣ ಸಂದಾಯ. ಹಾಗೆ ನಾವು ನೀರನ್ನು ಸಹ ಕೊಂಡ್ಕೊಂಡು ಕುಡಿಯುವಂತ ಸಂದರ್ಭ ಬಂದಿದೆ. ಅಂದ್ರೆ ಈ ಒಂದು ಬದಲಾವಣೆಗೆ ಮುಖ್ಯ ಕಾರಣರಾಗಿರೋದು ನಾವೇ.
1: ಅದು ಸತ್ಯ, ಈ ಒಂದು ಬದಲಾವಣೆಗೆ ಮುಖ್ಯ ಕಾರಣ ಆಗಿರ್ತಕ್ಕಂಥದ್ದು ನಾವು ಮಾನವರೇ. ಪ್ರಮುಖವಾದ ಒಂದು ಕಾರಣ ಬಂದ್ಬಿಟ್ಟು ಜನಸಂಖ್ಯೆ ಹೆಚ್ಚಳ, ಅದು ನೈಸರ್ಗಿಕ, ಅದ್ರಲ್ಲಿ ಏನು ಕಡಿತ ಮಾಡಕ್ಕಾಗಲ್ಲ ಅಥವಾ ಅದ್ರಲ್ಲಿ ಏನು ಇದು ಮಾಡಕ್ಕಾಗಲ್ಲ. ಬಟ್ ಏನ್ ಮಾಡ್ಬೋದು, ನಾವು ಬಳಸ್ತಕ್ಕಂಥ ನೀರನ್ನ ಮಿತವಾಗಿ ಹಿತವಾಗಿ ಬಳಸ್ಬೋದು ನಾವು. ಬಟ್ ಆ ಕೆಲ್ಸನ ಯಾರು ಮಾಡ್ತಿಲ್ಲ, ಆ ಕೆಲ್ಸ ಆಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಇಷ್ಟೊಂದು ನಮಗೆ ನೀರಿನ ಸಮಸ್ಯೆ ಇರೋದು.
0: ಈ ಒಂದು ನೀರಿನ ಬಳಕೆ ಅಂತ ನಾವು ನೋಡಿದಾಗ ಯಾವೆಲ್ಲ ಕ್ಷೇತ್ರಗಳಲ್ಲಿ ಬಳಸ್ತಾರೆ ಸಾಮಾನ್ಯವಾಗಿರುತ್ತೆ ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಬೇಕಾಗುತ್ತೆ?
1: ಮುಖ್ಯವಾಗಿ ಬಂದ್ಬಿಟ್ಟು ಕೈಗಾರಿಕೆಗಳಲ್ಲಿ, ಉದಾಹರಣೆಗೆ ತಗೊಂಡ್ರೆ ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ಕೃಷಿ ಮತ್ತು ಮತ್ತಿತರ ಉಪಕರಣಗಳ ಕೈಗಾರಿಕಾ ಪ್ರದೇಶ ಆಗಿರ್ಬೋದು, ಅಥವಾ ಈ ದೊಡ್ಡ ದೊಡ್ಡ ಯಂತ್ರೋಪಕರಣಗಳನ್ನು ಉತ್ಪಾದಿಸ್ತಕ್ಕಂತ ಕೈಗಾರಿಕೆಗಳಾಗಿರ್ಬೋದು. ಬಿಟ್ರೆ ಕೃಷಿಗೆ ಯಥೇಚ್ಛವಾಗಿ ಕೃಷಿಗೂ ಕೂಡ ನಮಗೆ ನೀರು ಬೇಕು. ಇದನ್ನೆಲ್ಲ ಹೊರತುಪಡಿಸಿದರೆ ಇನ್ನು ಇತರೆ ದಿನನಿತ್ಯ ಚಟುವಟಿಕೆಗಳಲ್ಲಿ, ಮನೆಗಳಲ್ಲಿ ನೀರು ಬೇಕು, ಹೋಟೆಲ್ಗಳಲ್ಲಿ ನೀರು ಬೇಕು. ಸೊ ಇನ್ನು ಇದು ಇಷ್ಟಿಷ್ಟೇ ಅಲ್ಲದೆ ಇನ್ನೂ ನೀರು ತುಂಬಾ ಯೂಸ್ ಮಾಡ್ತಕ್ಕಂತ ಕೆಲವು ಮುಖ್ಯವಾದ ಇದು ಘಟಕಗಳಂದ್ರೆ ಈ ವೈದ್ಯಕೀಯ ಕ್ಷೇತ್ರ, ಮೆಡಿಸಿನ್ ಉತ್ಪಾದನೆಗಳೆಲ್ಲ ತುಂಬಾ ಹೆಚ್ಚುವಾಗಿ ಬಳಸ್ತಾರೆ. ಸೊ ಇವು ನಮಗೆ ಮೇನ್ ಯಥೇಚ್ಛವಾಗಿ ನೀರನ್ನು ಬಳಸ್ತಕ್ಕಂತ ಸದ್ಯದ ಪರಿಸ್ಥಿತಿಯಲ್ಲಿ ನೀರನ್ನು ಹೆಚ್ಚು ಬಳಸ್ತಾ ಇರ್ತಕ್ಕಂತ ಜಾಗಗಳು.
0: ಹೌದು ಹಾಗೆ ಸರ್. ಇವಾಗ ಒಂದು ಒಂದು ನೀರಿನ ಸದ್ಬಳಕೆ ಅಂತ ನಾವು ನೋಡಿದಾಗ ಒಂದು ನೀರಿನ ಆ ಒಂದು ಸದ್ಬಳಕೆ ಮಾಡುವ ವಿಧಾನಗಳು ಏನಾದ್ರಿದೆ, ಅಂದ್ರೆ ಯಾವ ರೀತಿ ನಾವು ಅದನ್ನ ಸದ್ಬಳಕೆ ಮಾಡ್ಕೋಬಹುದಪ್ಪ, ಈ ರೀತಿಯಾದಂತ ಪದ್ಧತಿ ಅಳವಡಿಸಿಕೊಂಡಾಗ ಒಂದಿಷ್ಟು ನೀರು ಶೇಖರಣೆ ಆಗುತ್ತೆ, ಒಂದಿಷ್ಟು ನೀರು ಉಳಿತಾಯ ಆಗುತ್ತೆ ಅಂತ ನೋಡಿದಾಗ ಯಾವ ರೀತಿ
1: ಬಳಕೆ ಅಂತ ಬಂದಾಗ, ಈಗ ನಾವು ಮಾತಿಗೆ ಅಂತೀವಿ ವರ್ಲ್ಡ್ ಇಸ್ ಗೋಲ್ಡ್ ಅಂತ, ಅವೆಲ್ಲ ಸತ್ಯ ಅದು. ಯಾಕಂದ್ರೆ ಹಳೆ ಕಾಲದಿಂದನೂ ನಾವು ಈ ಕೆರೆ ನೀರಾವರಿ ಪದ್ಧತಿ ನೋಡ್ತೀವಿ, ಕೆರೆ ಕಟ್ಟೆ ಡ್ಯಾಮ್ ಗಳ ನಿರ್ವಹಣೆ ನೋಡ್ತೀವಿ. ಎಷ್ಟು ಹಿಂದಿನ ಕಾಲದಲ್ಲಿ ಜನಸಂಖ್ಯೆ ಕಡಿಮೆ ಇದ್ರು ಅಂತ ಕೆರೆ ನಿರ್ಮಾಣ ಆಗಿರ್ಬೋದು, ಕೆರೆ ಕಟ್ಟೆ ಡ್ಯಾಮ್ ಗಳ ನಿರ್ಮಾಣ ಆಗಿದ್ದು ಯಥೇಚ್ಛವಾಗಿತ್ತು. ಈಗ ಜನಸಂಖ್ಯೆ ಹೆಚ್ಚಾಗ್ತಿದೆ, ಅದರ ಸಂಖ್ಯೆ ಕಡಿಮೆ ಆಗ್ತದೆ. ಎಲ್ಲೂ ಹೊಸದಾಗಿ ಡ್ಯಾಮ್ ಕಟ್ಟಿದ್ವಿ ಅಂತ ನಾವು ಸುದ್ದಿ ಕೇಳಲ್ಲ, ಎಲ್ಲೂ ಹೊಸ ಕೆರೆ ಕಟ್ಟಿದ್ವಿ ಅಂತ ಸುದ್ದಿ ಕೇಳಲ್ಲ, ಎಲ್ಲೂ ಕೆರೆ ಕಟ್ಟೆ ಕಟ್ಟಿದ್ವಿ ಅಂತ ಸುದ್ದಿ ಕೇಳಲ್ಲ. ಇರೋದನ್ನೇ ಇನ್ನು ನಾವು ಹಾಳ್ ಮಾಡ್ತಾ ಹೋಗ್ತೀವಿ. ಒಂದು ಕೆರೆ ಇದ್ರೆ ಅದನ್ನ ಮುಚ್ಚಿಬಿಟ್ಟು ಅಲ್ಲಿ ಒಂದು ಸೈಟ್ ಮಾಡೋದಾಗಿರ್ಬೋದು. ಸೊ ಇವೆಲ್ಲ ನಿಲ್ಬೇಕು. ಆಮೇಲೆ ಎಲ್ಲೆಲ್ಲಿ ಸರ್ಕಾರ ಮುಂದಾಗಬೇಕು, ಸರ್ಕಾರ ಮುಂದಾಳತ್ತ ತಗೊಂಡು ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಕೆರೆ ಕಟ್ಟೆ ಯಥೇಚ್ಛವಾಗಿ ಕೆರೆ ಕಟ್ಟೆ ಸಂಪಾದನೆ ಆಗ್ಬೇಕು. ಅದು ಹೊರತುಪಡಿಸಿ ಕೃಷಿಗಳಲ್ಲಿ ಹನಿ ನೀರಾವರಿ ಪದ್ಧತಿ ತುಂಬಾ ಪ್ರಚಲಿತ ಇದೆ, ಇವು ಎಲ್ಲರೂ ಬಳಸ್ತಾ ಇದಾರೆ. ಇನ್ನು ಯಥೇಚ್ಛವಾಗಿ ಆ ಹನಿ ನೀರಾವರಿ ಪದ್ಧತಿಯ ಕಡೆಗೆ ಒತ್ತು ಎಲ್ಲ ರೈತರು ಕೊಡಬೇಕು. ಆಮೇಲೆ ಇಷ್ಟು ಹೊರತುಪಡಿಸಿದ್ರೆ ನಾವು ಜನಸಾಮಾನ್ಯರು, ನಾವು ನೀವುಗಳೆಲ್ಲ ನಾವು ಕೂಡ ಹೆಂಗೆ ನೀರಾವರಿ ಮಾಡ್ಬೋದು? ಉದಾಹರಣೆ, ಬೆಳಗ್ಗೆ ಹಲ್ಲುಜ್ತಾ ಇರ್ತೀವಿ, ನೀರ್ ಆನ್ ಮಾಡ್ಬಿಟ್ಬಿಡ್ತಿರ್ತೀವಿ, ಆ ನೀರ್ ಎಷ್ಟು ಪೋಲ್ ಆಗುತ್ತೆ ನಾವ್ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲ ಹೊರಗಡೆ ಅಡ್ಡಾಡ್ತಿರ್ತೀವಿ, ಯಾವ್ದೋ ಟ್ಯಾಂಕ್ ಇರುತ್ತೆ ಗವರ್ಮೆಂಟ್ ಇಂದ ನೀರ್ ಪೋಲ್ ಆಗ್ತಾ ಇರುತ್ತೆ, ನಮ್ದಲ್ಲ. ಈ ಅಸಡ್ಡೆಗಳು, ಈ ಲೇಜಿನೆಸ್ ಅಂತ ಏನಂತೀವಿ, ಇವೆಲ್ಲ ಹೋಗ್ಬೇಕು. ಪ್ರತಿಯೊಂದಾಗಿ ನೀರು ಬದಲಿಸ್ಬೇಕಾದ್ರೆ ನಮ್ಮಲ್ಲಿ ಆಲೋಚನೆ ಇರ್ಬೇಕು. ಇವಾಗ ನೀರ್ ನಾವು ಎಷ್ಟು ಯೂಸ್ ವೇಸ್ಟ್ ಮಾಡ್ತಿದೀವೋ ಅಷ್ಟು ನೀರು ಮುಂದೆ ನಮಗೆ ಬರದಾಗುತ್ತೆ ಅಂತ. ನಮಗೆ ನೀರಿನ ಪ್ರಮಾಣ ಭೂಮಿ ಮೇಲೆ ಎಷ್ಟೇ ಅತಿ ಹೆಚ್ಚಾಗಿದ್ರು, ಕುಡಿಯೋ ನೀರಿನ ಪ್ರಮಾಣ ಅಥವಾ ಬಳಕೆ ನೀರಿನ ಪ್ರಮಾಣ ತುಂಬಾ ಕಡಿಮೆ ಇದೆ. ಇದು ವಾಸ್ತವ, ಇದು ಯಾರಿಗೂ ಅರ್ಥ ಆಗಲ್ಲ. ಇದನ್ನ ನಾವು ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು.
0: ಹೌದು, ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ, ಒಂದು ಮಳೆ ನೀರನ್ನ ತಡೆದಿಟ್ಕೊಂಡಿಲ್ಲ ಅಂದ್ರೆ ಬಹುಶಃ ನಮ್ಮ ಒಂದು ಹಿರಿಯರು ಈ ರೀತಿ ಪದ್ಧತಿಗಳನ್ನ, ಕೆರೆ ಕುಂಟೆಗಳ ಒಂದು ಪದ್ಧತಿನ ನಮ್ಗೆ ಪರಿಚಯ ಮಾಡಿಕೊಟ್ಟಿಲ್ಲ ಅಂದಿದ್ರೆ ಬಹುಶಃ ಅದೊಂದು ತುಂಬಾ ಒಂದು ಆಘಾತಕಾರಿ ಸಂಗತಿ. ಯಾಕೆಂದ್ರೆ ಆ ನೀರಿನ ಒಂದು ಶೇಖರಣೆ ಇಲ್ಲ ಅಂತಂದಿದ್ರೆ, ಈ ನಾವೊಂದು ಕಾಲಗಳು ಏನ್ ಹೇಳ್ತೀವಿ, ಒಂದು ಬೇಸಿಗೆ ಕಾಲ ಬಂದಾಗ ಒಂದು ಮಳೆಗಾಲದಲ್ಲಿ ಬಂದಂತ ಮಳೆ ನೀರನ್ನ ನಾವು ಬೇಸಿಗೆ ಕಾಲದಲ್ಲಿ ಕಾಣ್ತಾನೆ ಇರ್ಲಿಲ್ಲ ಅನ್ಸುತ್ತೆ.
1: ಅದು ಖಂಡಿತ ಖಂಡಿತ ಸತ್ಯ ಸತ್ಯವಾದ ಮಾತು ಅಂತ. ಅದಾಗದಿದ್ರೆ ತುಂಬಾ ಕಷ್ಟ ಆಗೋದು ಜೀವನ. ಈಗಲೇ ಬೇಸಿಗೆ ಬಂದ್ರೆ ಮೊದಲು ಜಾಸ್ತಿ ನೀರು ಆವಿಯಾಗೆ ಖರ್ಚಾಗುತ್ತೆ. ಅಂತದ್ರಲ್ಲಿ ನಾವು ಕೆರೆ ಕಟ್ಟೆ ಅಥವಾ ಕೆರೆ ಕುಂಟೆ ಅಥವಾ ಡ್ಯಾಮ್ ಗಳಿಲ್ದೆ ಇದ್ರೆ ಇನ್ನು ತುಂಬಾ ಸಮಸ್ಯೆ ಆಗಿದೆ. ಈಗ ಅದಿದೆ, ಇನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಸಾಧ್ಯವಾದಷ್ಟು ಸ್ಥಳಗಳಲ್ಲಿ ಅದು ನಿರ್ಮಾಣ ಆಗ್ಬೇಕು. ಇಲ್ಲ ಅದು ಅದು ನಿರ್ಮಾಣ ಆಗಕ್ಕಾಗ್ಲಿಲ್ವಾ, ಅಟ್ಲೀಸ್ಟ್ ಪುರಾತನ ಕಾಲದಿಂದ ಎಲ್ಲೆಲ್ಲಿದ್ದಾವೆ ಕೆರೆ ಕಟ್ಟೆಗಳು, ಅವ್ರು ಉಳಿಯಂತ ಕಾರ್ಯ ಆಗ್ಬೇಕು. ಈಗ ಎಷ್ಟೋ ಕೆರೆ ಕಟ್ಟೆಗಳು ಉಳಿದಿರುತ್ತೆ, ಎತ್ತಿಸ್ಬೇಕು, ವಾಪಸ್ ಅದನ್ನ ಪುನರ್ವಸತಿ ಮಾಡ್ಬೇಕು, ಪುನಶ್ಚೇತನ ಮಾಡ್ಬೇಕು. ಗವರ್ಮೆಂಟ್ ಇಂದ ಸ್ಕೀಮ್ಸ್ ಇದೆ, ಎಲ್ಲ ಇದೆ, ಬಟ್ ಅದ್ರ ತಕ್ಕಂಗೆ ಕಾರ್ಯಗಳಾಗ್ಬೇಕು. ಅದ್ರ ತಕ್ಕಂಗೆ ಹೊಸ ಹೊಸ ಕೆರೆ ಕುಂಟೆಗಳು ಬರಬೇಕು, ಆಮೇಲೆ ಬಾವಿ ವ್ಯವಸ್ಥೆ ಹೊರ ಬರಬೇಕು.
0: ಹೌದು, ಕೆಲವು ಹಳೆ ಬಾವಿಗಳನ್ನೆಲ್ಲ ಮುಚ್ಚತಾ ಇರ್ತಾರೆ ಕೆಲವೊಮ್ಮೆ ರೈತರು, ಹೊಲದಲ್ಲಿ ನೀರಿಲ್ಲ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನ ಒಂದು ರೀಚಾರ್ಜ್ ಮಾಡುವಂತ ಪದ್ಧತಿ ಏನಾದ್ರು ಒಂದು ಆ ರೀತಿ ಇದ್ ಮಾಡ್ಕೋಬೇಕಾಗುತ್ತೆ.
1: ಈಗ ಎಲ್ಲ ಕಡೆ ಅದೇ ಪ್ರಚಲಿತ, ಹೊಸ ಪುನಶ್ಚೇತನ ಮಾಡೋದಂತದ್ದು, ಹಳೆ ಬಾವಿಗಳನ್ನ ಆಗಿರ್ಬೋದು, ಹಳೆ ಕೆರೆಗಳನ್ನ ಆಗಿರ್ಬೋದು, ಸರ್ಕಾರದ ನೆರವು ತಗೊಂಡು ಎಲ್ಲಾ ರೈತರು ಆದಷ್ಟು ಯಾರ್ಯಾರು ಕೆರೆ ಕಟ್ಟೆ ಅಥವಾ ಬಾವಿಗಳಿದಾವೋ ಒಂದು ಬಾರಿ ಸರ್ಕಾರ ಜೊತೆ ಮಾತಾಡಿ, ಈ ತರ ಇದೆ ಸಮಸ್ಯೆ, ನೀರು ಬರ್ತಾ ಇಲ್ಲ, ಈ ತರ ನಾವು ಮುಚ್ಚಬೇಕು ಅನ್ಕೊಂಡಿದ್ವಿ ಅಂತ ಒಂದೇ ಒಂದು ಸಮೀಕ್ಷೆ ಮಾಡಿದ್ರೆ ಖಂಡಿತ ಅದಕ್ಕೆ ಸ್ವಲ್ಪ ಪರಿಹಾರ ಸಿಗುತ್ತೆ. ನಾವು ಅನ್ಕೊಂಡಿದ್ ಮಟ್ಟಿಗೆ ಆಗದಿದ್ರು ಅಲ್ಪ ಸ್ವಲ್ಪ ಆದ್ರೂ ಸಿಗುತ್ತೆ. ಆ ಅಲ್ಪ ಸ್ವಲ್ಪನೇ ನಮ್ಗೆ ನೀರು ಉಳಿತಾಯ ಆಗಕ್ಕೆ ಕಾರಣ. ಆಮೇಲೆ ನೀರು ಶೇಖರಣೆ ಸಹಾಯ ಆಗುತ್ತೆ, ಅದರಿಂದ ಉಪಯೋಗ ಮತ್ತೆ ಲಾಭ ಒಬ್ಬರಿಗಲ್ಲ, ತುಂಬಾ ಜನಕ್ಕೆ. ಸೊ ಇದನ್ನ ಅರ್ಥ ಮಾಡ್ಕೊಂಡು ನಾವು ಆ ನಿಟ್ಟಿನಲ್ಲಿ ಮುಂದೆ ಸಾಗ್ಬೇಕು. ಆವಾಗ್ಲೇ ನಮಗೆ ನೀರಿನ ಅಥವಾ ನೀರಿನ ಸದ್ಬಳಕೆ ಆಗೋದು, ಇಲ್ಲ ಅಂತಂದ್ರೆ ಇದೇ ರೀತಿ ಯಥಾವತ್ತಾಗಲೇ ನೀರು ದುರ್ಬಳಕೆ ಆಗ್ತಾನೆ ಇರುತ್ತೆ. ನಾವು ಇಷ್ಟು ಸರ್ಕಾರದಿಂದ ಇಷ್ಟು ಕ್ಯಾಂಪೇನ್ಗಳು ನಡೀತಾನೆ ಇರ್ತೇವೆ, ನಾವು ಸುಮ್ನೆ ಮಾತಾಡ್ತಾನೆ ಇರ್ತೀವಿ, ಇದು ನೈಸರ್ಗಿಕ ಹಿಂಗೆ ಹೋಗ್ತಾನೆ ಇರುತ್ತೆ. ಬಟ್ ಎಲ್ಲೂ ಬದಲಾವಣೆ ಅನ್ನೋದಾಗಲ್ಲ. ಬದಲಾವಣೆ ಅನ್ನೋದಾಗ್ಬೇಕು ಅಂದ್ರೆ ಪ್ರತಿಯೊಬ್ಬರು ತಮ್ಮದೇ ಆದಂತ ಭಾಗವನ್ನು ತೆಗೆದುಕೊಳ್ಳಲೇಬೇಕು.
0: ಹೌದು, ಹೇಳ್ತಾ ಇದ್ರಿ ಅಂದ್ರೆ ಈಗ ಒಂದು ಹೆಚ್ಚಾಗಿ ನೀರು ಪೋಲಾಗ್ತದೆ ಅಂತ ನೋಡಿದಾಗ ಬೇಸಿಗೆಯಲ್ಲಿ ತುಂಬಾ ಬಳಕೆ ಮಾಡ್ಕೊಂತೀವಿ. ಅಂದ್ರೆ ಆ ಒಂದು ತಾಪಮಾನ ಹೆಚ್ಚಾಗಿರುತ್ತೆ, ಒಂದು ನೀರಿನ ಅವಶ್ಯಕತೆ ಹೆಚ್ಚಾಗುತ್ತೆ, ಇವನ್ ಕುಡಿಯೋದಕ್ಕಾಗಿರ್ಬೋದು. ಇವನ್ ಕೆಲವ್ರು ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಚಳಿಗಾಲ ಒಮ್ಮೆ ಸ್ನಾನ ಮಾಡೋರು ಬೇಸಿಗೆಯಲ್ಲಿ ಏನಾಗುತ್ತೆ, ಆ ಒಂದು ಬಿಸಿಗೆ ಒಂದು 2-3 ಬಾರಿ ಸ್ನಾನ ಮಾಡುವಂತ ಅಭ್ಯಾಸ ಇರುತ್ತೆ ಕೆಲವರಲ್ಲಿ. ಯಾಕಂದ್ರೆ ಆ ಒಂದು ಬೆವರು ಹೆಚ್ಚಾಗಿರುತ್ತೆ, ದುರ್ಗಂಧ ಜಾಸ್ತಿ ಆಗ್ಬಿಡುತ್ತೆ, ತಡ್ಕೊಳ್ಳೋದಕ್ಕಾಗೋದಿಲ್ಲ. ಇರ್ತೀನಿ ನೋಡ
1: ಸಂದರ್ಭ ಈ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಅಗತ್ಯ ಕೂಡ. ಈ ಕೊರೋನಾದ ಸಂದರ್ಭದಲ್ಲಿ ಪ್ರತಿ ಸಾರಿ ಎಲ್ಲ ಹೊರಗಡೆ ಹೋದಾಗ್ಲೂ ಕೂಡ ನಾವು ಮನೆಗೆ ವಾಪಸ್ ಅಥವಾ ಬಂದ್ರೆ ನಾವು ಖಂಡಿತ ಶುಚಿತ್ವದ ಕಡೆ ಒತ್ತು ಕೊಡ್ಲೇಬೇಕು. ಅದು ನಿಜ, ಅಂತವೆಲ್ಲ ಅವೆಲ್ಲ ಅಕ್ಸೆಪ್ಟಬಲ್, ಅವೆಲ್ಲ ನಡೆಯುತ್ತೆ. ಬಟ್ ನೀರು ಅನಗತ್ಯ ಪೋಲ್ ಮಾಡೋದನ್ನ ನಾವು ತಪ್ಪಿಸ್ಬೇಕು. ಆಮೇಲೆ ರೂಫ್ ಟಾಪ್ ಟೆಕ್ನಾಲಜಿ ಆಗಿರ್ಬೋದು, ಇವಾಗ ಮಳೆ ನೀರು ಕೊಯ್ಲು, ಎಲ್ಲ ಬೆಂಗಳೂರು ನಗರಗಳಲ್ಲಿ ಮಳೆ ನೀರು ಕೊಯ್ಲಿದೆ. ಎಲ್ಲೆಲ್ಲಿ ಯಾವ ಮನೆಗೆ ಯಾರು ಹರಿಸ್ಕೊಂಡಿಲ್ಲ ಅವರಿಗೆ ಡಬಲ್ ಮೀಟರ್ ಚಾರ್ಜ್ ಬರ್ತದೆ. ಈಗ ಎಲ್ಲಾ ಕಡೆ ಆಲ್ಮೋಸ್ಟ್ ಎಲ್ಲ ಹೊಸ ಮನೆಗಳು ಎಲ್ಲೆಲ್ಲ ಎಲ್ಲಾ ಕಡೆ ಗವರ್ಮೆಂಟ್ ಕಂಪಲ್ಸರಿ ಮಾಡಿದೆ, ಮಳೆ ನೀರು ಕೊಯ್ಲಿಲ್ಲ ಅಂದ್ರೆ ಡಬಲ್ ಮೀಟರ್ ವಾಟರ್ ಚಾರ್ಜ್. ಅದು ಇನ್ನು ಸ್ವಲ್ಪ ತ್ವರಿತ ಆಗ್ಬೇಕು, ಆಮೇಲೆ ಇನ್ನು ಸ್ವಲ್ಪ ಎಫೆಕ್ಟ್ ಆಗ್ಬೇಕು. ಅವಾಗ ಎಲ್ರು ಕಂಪಲ್ಸರಿ ಮಾಡಿಸ್ಲೇಬೇಕು ಅನ್ನೋ ಅಂತ ಒಂದು ಇದು ಆಗಿರ್ಬೋದು. ಆಮೇಲೆ ಇನ್ನೂ ಕೆಲವು ಇನ್ನೂ ವರ್ಷ ನೀರು ಪೋಲಾಗ್ತಿರೋದು ಎಲ್ಲಿಯಪ್ಪ ಅಂದ್ರೆ ಈ ಫಿಲ್ಟರ್ಗಳಲ್ಲಿ. ನಾವು ಏರ್ ಫಿಲ್ಟರ್ ಯೂಸ್ ಮಾಡ್ತೀವಿ ಮನೆಗಳಲ್ಲಿ, ನಾವು ಕುಡಿಯೋ ನೀರಿಗಿಂತ 3-4 ನೀರು ಹೊರಗಡೆ ಪೋಲಾಗುತ್ತೆ ಫಿಲ್ಟರ್ ನೆಪದಲ್ಲಿ. ಸೊ ಆ ನೀರು ನಮ್ ಯಾರ ಗಮನಕ್ಕೂ ಬರಲ್ಲ. ಇನ್ನ ದಿನದಲ್ಲಿ ಈಗ ನಾವು ಒಂದು ಮನೆಯ 3-4 ಜನ ಇರ್ತಕ್ಕಂತ ಒಂದು ಅವಿಭಕ್ತ ಕುಟುಂಬ ತಗೊಂಡ್ರೆ ತಲಾ 3-4 ಅಂತಾನು ನಾವು ಅಂದಾಜು ಹಿಡ್ಕೊಂಡ್ರು ದಿನಕ್ಕೆ 16-15 ನೀರು ಅವರು ಬಳಸ್ತಾರೆ. ಅಥವಾ ಕುಡಿಯೋದಕ್ಕೆ ಬೇಡ, ಅವರು ಅಡಿಗೆ ಮಾಡೋದಕ್ಕೆ ಎಲ್ಲದಕ್ಕೂ ಸೇರಿ ಒಂದು 20 ನೀರು ಬಳಸ್ತಾರೆ ಅಂದ್ರೆ ಆ 20 40-60 ನೀರು ಒಂದು ಮನೆಯಿಂದ ಖರ್ಚಾಗುತ್ತೆ ಫಿಲ್ಟರ್ ನೆಪದಲ್ಲಿ. ಒಂದೊಂದು ಮನೆಯಿಂದ 40 ನೀರು ಪೋಲಾದ್ರೆ ಒಂದು ತಾಲೂಕಿಂದ ಎಷ್ಟು ಪೋಲಾಗುತ್ತೆ, ನಂಬರ್ ಆಫ್ ಏನು ಎಷ್ಟು ಜನ ಯೂಸ್ ಮಾಡ್ತಾರೆ, ಅದರಲ್ಲಿ ಎಷ್ಟು ಜನ ಹಿಂಗ್ ವೇಸ್ಟ್ ಮಾಡ್ತಾರೆ, ಇದೆಲ್ಲವೂ ಇದು ಒಬ್ಬ ಪ್ರತಿ ಈಗ ಇಂಡಿವಿಜುವಲ್ ಆಗಿ ತಗೊಂಡ ವೈಯಕ್ತಿಕವಾಗಿ ತಗೊಂಡಾಗ ದೊಡ್ಡ ದೊಡ್ಡ ಡಿಫ್ರೆನ್ಸ್ ಏನು ಅನ್ಸಲ್ಲ. ಬಟ್ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ನಾವು ಬ್ರಾಡ್ ಆಗಿ ಯೋಚನೆ ಮಾಡಿದಾಗ ನಮಗೂ ಕೂಡ ಅರಿವಾಗುತ್ತೆ, ಹೌದು ನೀರ್ ತುಂಬಾ ಪೋಲಾಗ್ತಾ ಇದೆ. ಇತ್ತೀಚೆಗೆ ದಿನಗಳಲ್ಲಿ ಕೆಲವರು ಏನ್ ಮಾಡ್ತಿದ್ರೆ ನೀರ್ನ ಎಲ್ಲ ವಾಪಸ್ ಯುಟಿಲಿಟೀಸ್ಗೆ ವಾಪಸ್ ಯೂಸ್ ಮಾಡ್ತಾ ಇದಾರೆ. ಕೆಲವರು ಬಾತ್ರೂಮ್ಸ್ ಗಳಿಗಾಗಿರ್ಬೋದು, ವಾಪಸ್ ಬಟ್ಟೆ ಬರೇ ಒಗೆಯೋದಕ್ಕಾಗಿರ್ಬೋದು, ಅಥವಾ ತಮ್ಮ ಕೈ ದೋಟಗಳಿಗಾಗಿರ್ಬೋದು. ಅದು ಒಳ್ಳೆ ಸಂಗತಿ, ಬಟ್ ಅದನ್ನ ಹೆಚ್ಚು ಹೆಚ್ಚು ರೂಢಿ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಅರಿವಾಗ್ಬೇಕು ಮತ್ತೆ ಮನದಟ್ಟಣೆ ಆಗ್ಬೋದು.
0: ಹೌದು, ಹಾಗೆ ಹೇಳ್ತಾ ಇರೋದು ನೀವು ಮನೆಯಲ್ಲಿ ಒಂದು ಫಿಲ್ಟರ್ ವಾಟರ್ ನ ಒಂದು ಅಳವಡಿಕೆ ಮಾಡಿರ್ತಲ್ಲ, ಸೊ ಅಲ್ಲಿಂದ ಬರುವಂತ ವೇಸ್ಟ್ ನೀರಿನ ಪೈಪ್ ಅನ್ನು ಯಾವ್ದಾದ್ರು ಒಂದು ಗಿಡಕ್ಕಾಗಿರ್ಬೋದು, ತಮ್ಮ ಮನೆ ಸುತ್ತಮುತ್ತ ತೋಟ ಇದ್ದೇ ಇರುತ್ತೆ, ಇಲ್ಲ ಅಂತಂದ್ರೆ ಒಂದು ಬಕೆಟ್ ಡ್ರಮ್ಮಿಗೆ ಬಿಟ್ಟಿದ್ದಾರೆ ಅಂತಂದ್ರೆ ಅದು ಶೇಖರಣೆ ಆದಾಗ ಅವತ್ತಿನ ನೀರು ಎಷ್ಟು ಶೇಖರಣೆ ಆಗುತ್ತೆ ಅದನ್ನ ಮತ್ತೆ ತಾವೇ ಒಂದು ತಾವೇ ಹೇಳ್ದಾಗ್ಲೇ ಒಂದು ಬಾತ್ರೂಮ್ಗಾಗಿರ್ಬೋದು, ಬಟ್ಟೆ ತೊಳೆಯೋದಕ್ಕಾಗಿರ್ಬೋದು, ಈ ರೀತಿ ಅದನ್ನ ಮರುಬಳಕೆ ಮಾಡ್ಕೋಬಹುದು. ಪ್ರತಿಯೊಬ್ಬರು ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗುತ್ತೆ.
1: ಖಂಡಿತ ಖಂಡಿತ ಯೋಚನೆ ಮಾಡಿದೆನಿಸಿ ಅರಿವೇ ಗುರು ಅನ್ನುವಂಥದ್ದು ಒಂದು ಪಾಠ. ಎಷ್ಟು ಮಹತ್ವ ಅಂದ್ರೆ ಪ್ರತಿಯೊಬ್ಬ ನೀವು ವೈಯಕ್ತಿಕವಾಗಿ ಅರಿವಾಗುವವರೆಗೂ ಯಾರು ಕೂಡ ಅದಕ್ಕೆ ಪ್ರತಿಕ್ರಿಯೆ ನೀಡಲ್ಲ.
0: ಹೌದು,
1: ಸೊ ಈಗಿನ ಈ ಪ್ರೆಸೆಂಟ್ ಏನು ಇದು ಸಿಚುಯೇಷನ್ ಇದೆ, ಆಮೇಲೆ ಜನರೇಷನ್ ಇದೆ, ಅರಿವಾಗುವವರೆಗೂ ಯಾರು ಏನನ್ನು ನಂಬಲ್ಲ, ಆಮೇಲೆ ಯಾರು ಏನನ್ನು ತಲೆ ಕೆಡಿಸ್ಕೊಳ್ಳಲ್ಲ. ನೀವು ಇಷ್ಟೇ ಹೇಳಿ ಎಷ್ಟೇ ಬುದ್ಧಿವಾದ ಹೇಳಿ ತಮ್ಮಿಗೆ ಅರಿವಾಗ ವೈಯಕ್ತಿಕವಾಗಿ ಅರಿವಾಗುವವರೆಗೂ ಯಾರು ಏನೋ ಆಗಲ್ಲ. ಆ ಅರಿವಾಗುವವರೆಗೂ ಎಲ್ರು ಈಗ ಬಿಟ್ಕೊಂಡು ತುಂಬಾ ಲಾಸ್ ಆಗ್ತಿದೆ. ಇನ್ನು ಮುಂದೆ ಅದನ್ನೇ ಮಾಡಬೇಡಿ, ಮುಂದೆ ಕೂಡ ಅದನ್ನೇ ಆದ್ರೆ ಹೀಗೆ ಪ್ರಮಾಣ ಕಂಡಿನ ಅದು ನಮ್ಮ ಮುಂದಿನ ಪೀಳಿಗೆಗೆ ನಾವು ಅಂತಿದೀವಿ, ನಮ್ಮ ಪೀಳಿಗೆಗೆನೆ ಆ ಸಮಸ್ಯೆಗಳು ಎದುರಾದ್ರೂ ಅದರಲ್ಲಿ ಆಶ್ಚರ್ಯಕರವಾದಂತ ಸಂಗತಿ ಏನು ಇಲ್ಲ.
0: ಹೌದು, ಯಾಕಂದ್ರೆ ಈ ನಾವೇನೊಂದು ನೀರು ಒಂದು ನೈಸರ್ಗಿಕ ಸಂಪನ್ಮೂಲ, ನಮ್ಮ ಹಿರಿಯರು ನಮಗೆ ಕೊಟ್ಟಿರುವಂತ ಕೊಡುಗೆ, ನಾವು ಮುಂದಿನ ಪೀಳಿಗೆಗಾದ್ರೂ ಇದನ್ನ ಸಮರ್ಪಕವಾಗಿ ಉಳಿಸ್ಬಿಟ್ಟು ಕೊಡ್ಬೇಕಾಗುತ್ತೆ. ಇದು ನಮ್ಮ ಮೂಲಭೂತ ಕರ್ತವ್ಯ ಸಹ ಆಗಿದೆ.
1: ಅದು ಖಂಡಿತ ಸತ್ಯದ ಮತ್ತು ವಿಶ್ವನ.
0: ಈಗಾಗ್ಲೇ ಇವಾಗ ನೋಡ್ತಾ ಇರ್ತಂದ್ರೆ ಬೇಸಿಗೆ ಕಾಲದಲ್ಲಿ ಸಹ ಒಂದು ನೀರಿನ ಆವಿ ಹೆಚ್ಚಾಗುತ್ತೆ ಕೆಲವೊಬ್ರು. ಹೌದು, ಇದನ್ನ ಹೌದು ತಡೆಗಟ್ಟದಕ್ಕೆ ಇವಾಗ ಕೆಲವು ಮನೆ ಮಠದಲ್ಲೇ ತೊಟ್ಟಿ ನಿರ್ಮಾಣ ಮಾಡ್ಕೊಂಡಿರ್ತಾರೆ, ಆದಷ್ಟು ಅದನ್ನ ಅವರು ತಡೆಗಟ್ಟಬಹುದು. ಯಾಕಂದ್ರೆ ಇವಾಗ ಕೆರೆ ಕುಂಟೆ ಅಂತಂದ್ರೆ ಅದನ್ನ ತಡೆಯೋದಕ್ಕಾಗಲ್ಲ, ಅದು ನೈಸರ್ಗಿಕವಾಗಿ ಆಗ್ತಾ ಇರುತ್ತೆ. ಮನೆ ಹತ್ರ ಆದ್ರೂ ಅದನ್ನ ತಡಿಬಹುದು ಯಾವ್ದಾದ್ರು ಒಂದು ಕ್ರಮಗಳನ್ನ ಕೈಗೊಂಡ್ಬಿಟ್ಟು.
1: ಹೌದೌದು, ಅದು ಖಂಡಿತ ನಿಜ. ಈಗ ಪ್ರತಿಯೊಂದು ನೀವು ಹೊಸ ಮನೆ ನಿರ್ಮಾಣ ಮಾಡ್ತೀನಿ ಅಂದ್ರೆ ತೊಟ್ಟಿ ಅಂತೂ ಈಗ ಎಲ್ಲ ಕಡೆ ಕಾಮನ್, ನೀರಿಲ್ಲ ಯಾರು ಜೀವನ ಮಾಡಕ್ಕಾಗಲ್ಲ, ಪ್ರಬೋರ್ ಒಂದೇ ಪ್ರತಿ ಸಾರಿ ಯೂಸ್ ಆಗಲ್ಲ. ತೊಟ್ಟಿ ನಿರ್ಮಾಣ ಈ ಇಂತಹದ್ರಲ್ಲಿ ನಿಟ್ಟಿನಲ್ಲಿ ಒಂದು ಮಹತ್ವದ ಬದಲಾವಣೆ.
2: ಹೌದು,
1: ಅದು ವಾಸ್ತವ. ಆಮೇಲೆ ಅದು ಒಳ್ಳೇದು ಕೂಡ, ನೀರಿನ ಸಂಗ್ರಹಣೆ ಮರು ಶೇಖರಣೆಯಲ್ಲಿ ಒಳ್ಳೇದು. ಈಗ ಕೆರೆ ಕಟ್ಟೆ ಆಗಿರ್ಬೋದು ಅಥವಾ ನದಿಗಳಾಗಿರ್ಬೋದು, ಇನ್ನು ಸಮುದ್ರಗಳಾಗಿರ್ಬೋದು, ನಾವು ತಡೆಯೋಕ್ಕಾಗಲ್ಲ. ಅದು ನೈಸರ್ಗಿಕ, ಅದಾಗ್ಲೇಬೇಕು. ಅದಾದಾಗ್ಲೇ ನೆಕ್ಸ್ಟ್ ಮುಂದೆ ಮಳೆಗಾಲ ಆಗಿರ್ಬೋದು ಅಥವಾ ಚಳಿಗಾಲ ಕಾಲ ಕಾಲಕ್ಕೆ ಆಗ್ಬೇಕಂದ್ರೆ ಇದು ಆಗ್ಲೇಬೇಕು. ಸೊ ಅದನ್ನೆಲ್ಲ ತಡೆಯೋಕ್ಕಾಗಲ್ಲ. ಬಟ್ ಏನ್ ನಾವ್ ಏನ್ ಮಾಡ್ಬೋದು ಮಾನವರು, ನಮ್ ಕಡೆಯಿಂದ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ರಿ. ಬಹಳ ಬೇಡ, ಕೈಲಾದಷ್ಟು. ನಿಮ್ ಎಲ್ಲೆಲ್ಲಿ ನೀರ್ ಪೋಲಾಗುತ್ತೆ ತಡೆಗಟ್ಟಿ, ಅಲ್ಲುಪ್ಸ್ತಾ ಇರ್ತೀರಾ, ನೀರ್ ಬಿಟ್ಟಿರ್ತೀರಾ ತಡೆಗಟ್ಟಿ.
2: ಹೌದು,
1: ಸುಮ್ ಸುಮ್ನೆ ವಾ ನೀರ್ ಬಿಡ್ತಾರೆ, ಎಲ್ಲೋ ನೀರ್ ಪೋಲಾಗಿರುತ್ತೆ, ನಮ್ದೆಲ್ಲ ಬಿಡ ಅನ್ಕೊಂಡು ಹೋಗೋ ಬದಲು ಎರಡು ಹೆಜ್ಜೆ ಇಟ್ಟು ಹಾಕ್ ಮಾಡಿದ್ರೆ ನಿಮ್ಮಿಂದ ಏನೋ ಸ್ವಲ್ಪ ಉಳಿತಾಯ ಆಯ್ತು.
2: ಹೌದು, ಯಾಕಂದ್ರೆ ಅದೊಂದು ಬದಲ. ಇವಾಗ ನಾನು ಹೋಗ್ಬಿಟ್ಟು ಅಲ್ಲಿ ಒಂದು ನಲ್ಲಿನ ಆಫ್ ಮಾಡ್ತಿದ್ದೆ, ಅದನ್ನ ಯಾರೋ ಒಬ್ಬ ನೋಡ್ತಿರ್ತಾರೆ, ನೋಡಿದಾಗ ಅವ್ರಿಗೂ ಅನ್ಸುತ್ತೆ ಅಥವಾ ನಾವು ಮಾಡ್ಬೇಕಾಗಿತ್ತು ಮಾಡ್ಲಿಲ್ಲ ಈ ರೀತಿ, ಅವ್ರಿಗೆ ಆ ಒಂದು ಅರಿವಾಗುತ್ತೆ ಅವಾಗ ಸಣ್ಣದಾಗಾದ್ರೂ.
1: ಈಗ ಒಬ್ಬರಿಂದ ಒಬ್ಬರಿಗೆ ಯಾರೋ ಒಬ್ರು ಎಲ್ಲೋ ನೋಡ್ದಿಲ್ವ, ನೋಡ್ದಿದ್ರು ಬೇಡ, ಅಟ್ಲೀಸ್ಟ್ ನಮ್ಮಿಂದ ಒಂದ್ ಎರಡ್ ಲೀಟರ್ ಮೂರ್ ಲೀಟರ್ ನೀರ್ ಸೇವ್ ಆಯ್ತಾ ಸಾಕು.
2: ಹೌದು,
1: ಮುಂದೆ ಯಾರೋ ತರ ತಮ್ಮನ್ ತಾವ್ ಎಲ್ಲಿ ಯಥೇಚ್ಛವಾಗಿ ತೊಡಸ್ಕೊಳ್ತಾರೋ ಅವಾಗ್ಲೇ ನೀರಿನ ಮಿತವ್ಯಯ ಅಥವಾ ನೀರಿನ ಸದ್ಬಳಕೆ ಅಥವಾ ನೀರಿನ ಮುಂದಿನ ಪೀಳಿಗೆಗೆ ನೀರಿನ ಶೇಖರಣೆ ಅಥವಾ ಅನ್ನೋದು ಸಾಧ್ಯ, ಖಂಡಿತ ಸಾಧ್ಯ ಆಗುತ್ತೆ ವಿಶ್ವನಾಥ್. ಇಲ್ಲ ಅಂತಂದ್ರೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ, ಈಗ ನಾವು ಆಲ್ರೆಡಿ ನೀರಿನ ಅಭಾವ ಇದೆ, ಇನ್ನೂ ತುಂಬಾ ಅಂದ್ರೆ ತುಂಬಾ ಅಘಾತಕಾರಿ ಮಟ್ಟದಲ್ಲಿ ನೀರಿನ ಅಭಾವ ಬರುತ್ತೆ ಮುಂದಿನ ದಿನಗಳಲ್ಲಿ. ಅದು ಮಾತ್ರ ಖಂಡಿತ ಕಟ್ಟಿಟ್ಟ ಬುತ್ತಿ.
2: ಹೌದು, ಹಾಗೆ ಇವಾಗ ತಾವೊಂದು ಸಾಫ್ಟ್ವೇರ್ ಇಂಜಿನಿಯರ್ ಅಂತಂದ್ರೆ ತಮ್ಮ ಒಂದು ಐ ಟಿ ಕಂಪನಿಗಳಲ್ಲಿ ಕೆಲವೊಂದು ಪದ್ಧತಿಗಳನ್ನ ಅಳವಡಿಸಿಕೊಂಡಿರ್ತಾರೆ, ತುಂಬಾ ಸೆನ್ಸಾರ್ ಬೇಸ್ಡ್ ಇರುತ್ತೆ ಕೆಲವೊಮ್ಮೆ ಒಂದು ವಾಶ್ರೂಮ್. ಅದ್ರ ಬಗ್ಗೆ ತಿಳಿಸ್ಕೊಡಿ, ಇದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ, ಇದನ್ನ ಕ್ರಮ ಅಳವಡಿಸ್ಕೋಬಹುದು ಈ ಪದ್ಧತಿಯನ್ನ ಅಂತ.
1: ಹೌದೌದು, ಅದು ನಾನು ಅದಕ್ಕೆ ಅಗ್ರಿ ಆಗ್ತೀನಿ ವಿಶ್ವನಾಥ್. ಯಾಕಂದ್ರೆ ಈಗ ನಾಟ್ ಓನ್ಲಿ ಐ ಟಿ, ಈಗ ಯಾವ್ದೇ ದೊಡ್ಡ ದೊಡ್ಡ ಹೋಟೆಲ್ಗಳು ತಗೊಳ್ಳಿ ಅಥವಾ ಎಲ್ಲೇ ತಗೊಳ್ಳಿ, ಸೆನ್ಸಾರ್, ಇವಾಗ ಸೆನ್ಸಾರ್ ಹಾಕ್ಬಿಟ್ಟಿರ್ತಾರೆ. ಬೆಸ್ಟ್ ಕೆಲಸ ಸೆನ್ಸಾರ್ಗೆ ನಮ್ಮಲ್ಲಿ ಖರ್ಚಾಕೋದು ಆ ಸೆನ್ಸಾರ್ ಅಳವಡಿಸಿ ಮಾಡಿ ಮಾಡೋಣಕ್ಕೆ. ಎಲ್ಲಿ 100 ರಿಂದ 200 ರೂಪಾಯಿ ಸೆನ್ಸಾರ್ಗೆ, ಒಂದು ಸರಿ ಸೆನ್ಸಾರ್ ಹಾಕ್ಬಿಟ್ರೆ ನೀವು ಮೂಮೆಂಟ್ ಅಷ್ಟೇನ್ ಇದಿರುತ್ತೆ, ಮೂಮೆಂಟ್ ತಕ್ಕಂಗೆ ಸೆನ್ಸಾರ್ ಆನ್ ಆಗುತ್ತೆ. ನೀವು ಕೈ ಇಟ್ಟು ಕೈ ತೊಳ್ಬೇಕಾದ್ರೆ ಅಷ್ಟೇ ನೀರ್ ಬೀಳುತ್ತೆ, ಬೇರೆ ಟೈಮ್ ಪಟ್ಟಣಂಗ್ ಆಫ್ ಆಗುತ್ತೆ. ಅದರಿಂದ ಎಷ್ಟು ಹನಿ ಹನಿ ಸೇವೆ ಆದ್ರೂ ಕೂಡ ಎಷ್ಟು ಜನ ಒಂದು ದಿನಕ್ಕೆ ಕೈ ತೊಳಿತಾರೆ, ಎಷ್ಟು ಜನ ಅನ್ನಲ್ಲಿ ಯೂಸ್ ಮಾಡ್ತಾರೆ.
2: ಹೌದು,
1: ಅದರಿಂದ ನೀರು ತುಂಬಾ ಅಂದ್ರೆ ತುಂಬಾ ಲಾಭ ಆಗುತ್ತೆ, ಉಪಯೋಗ ಆಗುತ್ತೆ. ಹೌದು, ಅದೊಂದು ಒಳ್ಳೆ ಬೆಳವಣಿಗೆ. ಅದನ್ನ ಮನೆಗಳಲ್ಲಿ ಆಮೇಲೆ ಇನ್ನಿತರ ಸರ್ಕಾರಿ ಕಟ್ಟಡಗಳಲ್ಲಿ ಆಮೇಲೆ ಇನ್ನು ಎಲ್ಲೆಲ್ಲಿ ಯಾರ್ಯಾರು ಯೂಸ್ ಮಾಡ್ತಿಲ್ವೋ ಯೂಸ್ ಮಾಡೋದ ಐ ವಿಲ್ ಫಾರ್ ಶೋರ್ ರೆಕಮೆಂಡ್.
2: ಹೌದು, ಯಾಕಂದ್ರೆ ಈ ಕರೋನಾ ಸಂದರ್ಭದಲ್ಲಿ ಇದು ತುಂಬಾ ಉಪಯೋಗಕಾರಿ ಈ ಒಂದು.
1: ಪ್ರತಿ ದಿನ ಪ್ರತಿನಿತ್ಯ ಎಷ್ಟು ಸಾರಿ ನಾವು ಕೈ ತೊಳಿತೀವಿ, ಎಷ್ಟು ಸಾರಿ ನೀರ್ ಪೋಲಾಗುತ್ತೆ, ಅದ್ರ ಬದಲು ಹೌದು ಸೆನ್ಸಾರ್ ಬೇಸ್ಡ್ ಏನೈತೆ ಯೂಸೇಜ್. ಆಮೇಲೆ ಇವಾಗ ಟಾಯ್ಲೆಟ್ ಕೂಡ ಆಗಿರ್ಬೋದು, ಸುಮ್ನೆ ಯಥೇಚ್ಛವಾಗಿ ನೀರ್ ಬಿಡ್ತಾರೆ, ಕರೆಕ್ಟ್ ಆಗಿ ಒಬ್ಬ ಮನುಷ್ಯ ಅಲ್ಲಿ ನಿಂತ್ಕೊಂಡು ವಾಪಸ್ ಹೋಗೋವರೆಗೂ ಸೆನ್ಸಾರ್ ಆನ್ ಆಗಿರುತ್ತೆ, ಸೆನ್ಸಾರ್ ಯೂಸ್ ಮಾಡ್ತಾರೆ.
2: ಹೌದು,
1: ಅದ್ರ ಬಳಕೆ ಯಥೇಚ್ಛವಾಗ ಈಗ ಸಿನಿಮಾ ಥಿಯೇಟರ್ ಗಳಲ್ಲಿ ಅದನ್ನ ಕಡ್ಡಾಯ ಮಾಡಬೇಕು. ತುಂಬಾ ಯೂಸ್ ಆಗಂತ ಜಾಗ ಅವು, ನೀರು ಪೋಲಾಗಂತ ಜಾಗ ಸಿನಿಮಾ ಥಿಯೇಟರ್ ಗಳಲ್ಲಿ ಅಳವಡಿಸಬೇಕು, ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಅಳವಡಿಸಬೇಕು.
2: ಹೌದು, ಆದಷ್ಟು ಪ್ರತಿಯೊಂದು ಕಡೆ ಇದನ್ನ ಅಳವಡಿಕೆ ಮಾಡ್ಕೊಂತ ಹೋದಾಗ ಏನಾಗುತ್ತೆ, ಒಂದು ನೀರಿನ ಒಂದು ಮಿತವ್ಯ, ಯಾಕಂದ್ರೆ ಮಿತವಾಗಿ ಬಳಸುವಂತ ಇದು ಬರುತ್ತೆ ಅಲ್ಲಿ.
1: ಅದು ಅದು ಸತ್ಯ ವಿಶ್ವನಾಥ್, ನೀರಂತ ಮಿತವೇ ಆಗುತ್ತೆ. ನಮ್ಕೊಂಡಿರೋ ಮಟ್ಟಕ್ಕೆ ಆಗದಿದ್ರು ಅಲ್ಪ ಮಟ್ಟಿಗೆ ಆಗುತ್ತೆ, ಅದೇ ಸ್ವಲ್ಪ ಬದಲಾವಣೆ ಒಂದು ದೊಡ್ಡ ಬದಲಾವಣೆ
2: ಕಾರಣ ಆಗುತ್ತೆ. ಹೌದು, ಹಾಗೆ ಒಂದು ಕೃಷಿ ಮಟ್ಟದಲ್ಲಿ, ಇವಾಗ ಕೃಷಿ ರಂಗದಲ್ಲಿ ಹೇಳೋದಾದ್ರೆ, ಇವಾಗ ಕೆಲವರು ಒಂದು ಕೃಷಿ ಹೊಂಡಗಳಾಗಿರ್ಬೋದು, ಚೆಕ್ ಡ್ಯಾಮ್ ಬದುಗಳು,
1: ಒಂದು ಮಹತ್ವ ಪೂರ್ಣ ಬದಲಾವಣೆ ಕೃಷಿ ಕ್ಷೇತ್ರಗಳಲ್ಲಿ. ಯಾಕಂದ್ರೆ ಈ ಬದು ನಿರ್ಮಾಣ ಅದು ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಚೆಕ್ ಡ್ಯಾಮ್ಗಳಾಗಿರ್ಬೋದು, ಅವ್ರ ಏನ್ ಕಟ್ಕೊಂಡು ತಮ್ಮ ತಮ್ಮ ವ್ಯವಸಾಯಕ್ಕೆ ಬೇಕಾದಷ್ಟು ನೀರು ಸಂಗ್ರಹಣೆ ಮಾಡ್ತಾರೆ, ಅದು ಒಳ್ಳೇದು. ಬಟ್ ಅವರು ಕೂಡ ಈ ನೀರ ವ್ಯವಸ್ಥೆ ಮಾಡ್ಬೇಕಾದ್ರೆ ಕೆಲವು ಸಾರಿ ದುರ್ಬಳಕೆ ಆಗೋದು ಹೆಂಗೆ ಅಂದ್ರೆ, ಯಥೇಚ್ಛವಾಗಿ ಯೂಸ್ ಮಾಡ್ಬೋದು ಅದೇ, ಅದ್ರ ಬದಲು ಆ ಚೆಕ್ ಡ್ಯಾಮು ಅಥವಾ ಬದುಗಳ ನಿರ್ಮಾಣ ಏನ್ ಮಾಡಿರ್ತಾರೆ, ಅಲ್ಲಿಂದ ನೀರು ಸಪ್ಲೈನ ಹನಿ ನೀರಾವರಿ ಪದ್ಧತಿ ಮೂಲಕ ಮಾಡೋದ್ರಿಂದ ನೀರನ್ನ ಉಳಿಸಬಹುದು. ಅವರು ಈಗ 1 ಎಕರೆ ಆಗುವಂತ ನೀರು 1.5 ಎಕರೆಗೆ ಬರುತ್ತೆ, 1.5 ಎಕರೆ ಆಗುವಂತ ನೀರು 2 ಎಕರೆಗೆ ಬರುತ್ತೆ, ಈ ತರ ಸ್ವಲ್ಪ ಸ್ವಲ್ಪ. ಸಿ, ಒಂದೇ ಸರಿಗೆ ನಾವ್ ಯಾರು ಏನು ಮುಂದೆ ದೊಡ್ಡದಾಗಿ ಅಚೀವ್ ಮಾಡಕ್ ಆಗಲ್ಲ.
2: ದೊಡ್ಡದ
1: ಏನೇ ಆಗ್ಬೇಕು ಅಂದ್ರೆ ಒಂದು ಸಣ್ಣ ಬದಲಾವಣೆಯಿಂದಾನೆ ಶುರು ಆಗ್ಬೇಕು. ಆ ಸಣ್ಣ ಬದಲಾವಣೆ ಎಲ್ಲರಿಂದ ಬರಬೇಕು. ಬದಲಾವಣೆ ಬಂದ್ರೆ ನೀರಿನ ನಾವು ನೀರೊಂದೇ ಅಲ್ಲ ಎಲ್ಲದರಲ್ಲೂ ಕೂಡ ಅಚೀವ್ಮೆಂಟ್ ಮಾಡ್ಬೋದು. ಈ ನೀರಂತೂ ಅಟ್ ಪ್ರೆಸೆಂಟ್ ತುಂಬಾ ಅಂದ್ರೆ ತುಂಬಾ ಬೇಸಿಗೆಗಾಲ, ಎಸ್ಪೆಷಲಿ ಇವಾಗ ತುಂಬಾ ಅಂದ್ರೆ ತುಂಬಾ ಪೋಲ್ ಆಗುತ್ತೆ, ತುಂಬಾ ಖರ್ಚಾಗುತ್ತೆ. ನಾವು ಪೋಲ್ ಮಾಡಿದ್ರು ಖರ್ಚಾಗುವಂತ ಕಾಲ ಇದು.
2: ಹೌದು,
1: ಎವಾಪೊರೇಷನ್ ರೇಟ್ ಜಾಸ್ತಿ ಇರುತ್ತೆ, ಆವಿ ಆಗುವಂತ ಇದು, ಆಮೇಲೆ ನೀರು ಬೇಸಿಗೆ ಇವಾಗ ಮೊದಲಿನ ತರ ಮರಗಿಡಗಳಿಲ್ಲ, ಸೊ ಬಿಸಿಲಿನ ಮಟ್ಟ ಜಾಸ್ತಿ, ಆ ಬಿಸಿಲಿನ ಮಟ್ಟ ತಕ್ಕಂಗೆ ಆವಿ ಜಾಸ್ತಿ, ನೀರು ಹೆಚ್ಚು ಖರ್ಚಾಕೋ ಜಾಸ್ತಿ. ಸೊ ಅದನ್ನ ತಡೆಗಟ್ಟಕ್ಕಾಗಲ್ಲ. ನಾವೇನೇನ್ ಮಾಡಬಹುದು, ಇಂಡಿವಿಜುವಲ್ ಆಗಿ ಸ್ವಂತ ಒಬ್ಬೊಬ್ಬರ ಕಡೆಯಿಂದ ಅವರವ್ರದ ಕೊಡುಗೆ ಕೊಡಬೇಕು. ಅವರವ್ರದ ಕೊಡುಗೆ ಕೊಟ್ಟಾಗ ನೀರಿನ ಮಿತವ್ಯಯ ಆಗುತ್ತೆ, ಹಾಗೂ ಮುಂದಿನ ಪೀಳಿಗೆಗೆ ನಮಗೆ ಆಗ್ಲಿ ಮುಂದೆ ಉಪಯೋಗ ಬರುತ್ತೆ.
2: ಹಾಗೆ ಇವಾಗ ಒಂದು ಸಾಮಾನ್ಯ ನೋಡ್ತಿರ್ತೀವಿ ಅಂದ್ರೆ, ಇವಾಗ ನಾವು ಬೇಸಿಗೆಯಲ್ಲಿ ನೀರಿನ ಬಳಕೆ ಬೇಕು ಅಂತಂದಾಗ ಏನ್ ಮಾಡ್ಬೇಕು, ಒಂದು ಮಳೆಗಾಲದಲ್ಲಿ ನೀರಿನ ಸಂರಕ್ಷಣೆ ಮಾಡ್ಕೋಬೇಕು. ಆಲ್ರೆಡಿ ಮೋದಿ ಅವರು ಹೇಳಿದ್ದಾರೆ, ನಮ್ಮ ಒಂದು ಪ್ರಧಾನಮಂತ್ರಿಗಳು, ಕ್ಯಾಚ್ ದ ರೈನ್ ವಾಟರ್ ಅಂತ ಹೇಳಿದ್ದಾರೆ.
1: ಹೌದು, ಅದು ಇತ್ತೀಚಿನ ದಿನಗಳಲ್ಲಿ ಒಂದು ಒಳ್ಳೆ ಟ್ರೆಂಡಿಂಗ್ ಕೂಡ. ಹೌದು, ದಟ್ಸ್ ಟ್ರೂ. ಕ್ಯಾಚ್ ದ ರೈನ್ ವಾಟರ್, ಮಳೆಗಾಲದಲ್ಲಿ ನೀರು ಎಷ್ಟು ನೀವು ಸಂಗ್ರಹಣೆ ಮಾಡಿ, ಇಂಡಿವಿಜುವಲ್ ಪ್ರತಿಯೊಂದು ಮನೆಗಳಲ್ಲಿ ಮಾಡ್ಬೇಕು ಅದನ್ನ. ನಾವು ಬರೀ ಸರ್ಕಾರದ ಮೇಲೆ ಹಾಕಿ ಬಿಡೋದಲ್ಲ, ಸರ್ಕಾರ ನಾವು ನಮ್ಮಿಂದನೇ ಸರ್ಕಾರ, ಸರ್ಕಾರ ನಮ್ಮದೇ, ನಾವೇ ಸರ್ಕಾರ ಅನ್ನೋದನ್ನ ಪ್ರತಿಯೊಬ್ಬರಿಗೆ ಗಣತಂತ್ರ, ಗಣರಾಜ್ಯ, ಭಾರತ ಗಣರಾಜ್ಯ ಕಾನ್ಸೆಪ್ಟ್ ಪ್ರತಿಯೊಬ್ಬ ನಾಗರಿಕರಿಗೂ ಗೊತ್ತಾಗ್ಬೇಕು. ಅಲ್ಲಿ ಗೊತ್ತಾಗ್ಲೇದಾಗ್ಲೇನೆ ಆಗೋದು, ಪ್ರತಿ ಸಾರಿನೂ ನಾವು ಸರ್ಕಾರ ಮಾಡುತ್ತೆ, ಸರ್ಕಾರ ಮಾಡೋದೊಂದು ಇನ್ ದ ಸೆನ್ಸ್ ನಾವೇ ಮಾಡೋದು, ಎಲ್ಲರಿಗೂ ಮಾದಟನೆ ಆಗ್ಬೇಕು. ನಾವು ನಮ್ ಕಡೆಯಿಂದ ಮಾಡಿದಾಗ ಮಾತ್ರ ಸರ್ಕಾರ ಆಗೋದು. ಪ್ರತಿಯೊಬ್ಬರು ತಮ್ದೆ ಕೊಡುಗೆ ಕೊಟ್ಟು ಕ್ಯಾಚ್ ದ ರೈನ್ ವಾಟರ್ ಆಗಿರ್ಬೋದು, ಆಮೇಲೆ ಈ ಮನೆಗಳ ಹತ್ರ ಬದುಗಳು ನಿರ್ಮಾಣ ಆಗಿರ್ಬೋದು, ಇರೋಷ್ಟು ಜಾಗದಲ್ಲಿ ಮಾಡ್ಕೊಳ್ಳಿ.
2: ಕೆಲವೊಮ್ಮೆ ಗ್ರಾಮೀಣ ಭಾಗದಲ್ಲಿ ಕೆಲವರು ಮನೆ ಇತ್ತಲ ತುಂಬಾ ಜಾಗ ಇರುತ್ತೆ, ಇತ್ತಲ ತೋಟ ಅಂತ ಎಲ್ಲ ಮಾಡ್ಕೊಂಡಿರ್ತಾರೆ.
1: ಹೌದು,
2: ಅಲ್ಲಿ ಸಹ ಆದಷ್ಟು ಒಂದು ಈ ಗೃಹ ಬಳಕೆಯಿಂದ ಆದಂತ ನೀರನ್ನು ಕೈ ತೊಟ್ಟು ಕರೆಸಿಕೊಂಡು ಅಲ್ಲಿ ಒಂದು ನೀರಿನ ಒಂದು ಶೇಖರಣೆಗೆ ಯಾವ್ದಾವ್ದು ವಿಧಾನಗಳು ಆ ಒಂದು ಮಟ್ಟದಲ್ಲಿ ಆಗುತ್ತೆ ಅದಷ್ಟು ಅಳವಡಿಸ್ಕೋಬೇಕಾಗುತ್ತೆ ಅಲ್ಲಿ.
1: ಖಂಡಿತ ವಿಷಯ, ನಾವು ಪ್ರತಿಯೊಬ್ಬರಿಗೂ ನೀವು ಮಾಡಿ ಅಂತ ಎಲ್ರಿಗೂ ಹೇಳಕ್ಕಾಗಲ್ಲ. ಅದು ಸ್ವಯಂ ಪ್ರೇರಣೆ, ಅದ್ ಎಲ್ರಿಗೂ ಬರ್ಬೇಕು. ಬಂದಾಗ್ಲೇ ಒಂದು ಜಿಲ್ಲೆ, ಒಂದು ರಾಜ್ಯ, ಒಂದು ದೇಶ ಉದ್ದಾರ ಆಗೋಕ್ ಸ್ಟಾರ್ಟ್ ಸಾಧ್ಯ ಆಗೋದು.
2: ಹಾಗೆ ಇವಾಗ ಅಂತರ್ಜಲ ಮಟ್ಟ ಕುಸಿತಾ ಇದೆ ಅನ್ನೋದಕ್ಕೂ ಒಂದು ಕಾರಣ ಆಗುತ್ತೆ, ಅದನ್ನ ಹೆಚ್ಚಿಸ್ಕೊಳ್ಳೋದಕ್ಕೂ ಒಂದು ಬದಲಾವಣೆ ಬೇಕಾಗುತ್ತೆ. ಇವಾಗ ಅಂತರ್ಜಲ ಮಟ್ಟ ಕುಸಿತಿದೆ ಅಂತಂದ್ರೆ ಅದನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಕೋಬಹುದು?
1: ಅಂತರ್ಜಲ ಮಟ್ಟ ಕುಸಿದಿದೆ ಅಥವಾ ಕುಸಿತಾ ಇದೆ ಅನ್ನೋದು ಹೌದು, ಅದು ನೂರಕ್ಕೆ ನೂರು ಸತ್ಯ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಪ್ರಚಲಿತ ಜೀವನ ಶೈಲಿ, ಆಮೇಲೆ ನಾವು ಮಾಡ್ತಾ ಇರ್ತಕ್ಕಂತ ಈ ಬೇಜವಾಬ್ದಾರಿಗಳು ಹೌದು ಅಂತರ್ಜಲ ಮಟ್ಟ ಕುಸಿತಕ್ಕೆ ಕಾರಣ. ಯಾಕಂದ್ರೆ ನಾವು ನೀರು ಎಷ್ಟು ಬಗಿತಾ ಇದೀವೋ ಅಷ್ಟು ವಾಪಸ್ ಕಳಿಸ್ತಾ ಇಲ್ಲ ನಾವು.
2: ಹೌದು,
1: ಅಂತರ್ಜಲ ಮಟ್ಟ ಬ್ಯಾಲೆನ್ಸ್ ಪ್ರೊಸೆಸ್ ಏನಿದೆ ಅದು ನಮ್ಮಿಂದ ಆಗ್ತಾ ಇಲ್ಲ. ನೀವು ಎಲ್ಲೇ ನೀರು ಬಗದ್ರು ಅದ್ರ ತಕ್ಕ ನೀರು ಅದ ಕೆಳಗಡೆ ಹೋಗ್ಬೇಕು. ನೀರು ಕೆಳಗಡೆ ಹೋದಾಗ್ಲೇ ನೀರು ವಾಪಸ್ ಬಗೆಯ ನೀರು ಮೇಲೆ ವಾಪಸ್ ಬರೋದು.
2: ಹೌದು,
1: ನೀವು ಬಗಿತಾನೆ ಇರ್ತೀರ, ನೀರು ವಾಪಸ್ ಬಿಡಲ್ಲ ಅಂದ್ರೆ ಅದ್ ಹೇಗೆ ಸದ್ಯ ನೀರು ಬರೋಕೆ? ಆದಷ್ಟೆಲ್ಲ ಆಗ್ಬೇಕಂದ್ರೆ ಮರಗಳ ನೀರ್ ಯಥೇಚ್ಛ ಬರ್ಬೇಕಂದ್ರೆ ಒಬ್ರು ಮರಗಿಡಗಳನ್ನ ನೆಡಬೇಕು.
2: ಹೌದು,
1: ನಮ್ ಕಡೆಯಿಂದ ಮರಗಿಡಗಳನ್ನ ಕಡಿಯೋ ಕಾರ್ಯ ಆಗ್ತಾ ಇದೆ ಹೊರತು ಎಲ್ಲೂ ನೆಡೋ ಕಾರ್ಯ ಆಗ್ತಾ ಇಲ್ಲ.
2: ಹೌದು,
1: ಇದನ್ನ ಎಲ್ರು ಯಥೇಚ್ಛವಾಗಿ ಮರಗಿಡಗಳು ಯಥೇಚ್ಛವಾಗಿ ಬಂದಷ್ಟು ಅಟ್ಲೀಸ್ಟ್ ಆ ಮರಗಳ ಗಿಡಗಳಿಗೆ ಅಂತ ನೀರ್ ಹಾಕ್ದಾಗ ಯಾರೇ ಆಗ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರಂತ, ಇಷ್ಟು ಮರಕ್ಕೆ ಇಷ್ಟೇ ನೀರು ಅಂತ ಎಲ್ಲೂ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಎಷ್ಟೋಗಷ್ಟು ನೀರ್ ಹಾಕ್ತಿವಿ, ಆ ಹೆಚ್ಚು ನೀರು ಅಂತರ್ಜಲ ಮಟ್ಟನ ಹೆಚ್ಚು ವೃದ್ಧಿ ಆಗೋಕೆ ಸಹಾಯ ಮಾಡುತ್ತೆ.
2: ಹೌದು,
1: ಅದು ಬಿಟ್ರೆ ಮಳೆ ನೀರು ಕೊಯ್ಲು, ಈಗ ಮಳೆ ನೀರು ಬಂದಿರತಕ್ಕಂಥದ್ದು ವಾಪಸ್ ಕ್ಲೀನ್ ಆದ ತೊಟ್ಟಿಗಳಲ್ಲಿ ಹೋಗುತ್ತೆ, ಅಲ್ಲಿ ನೀರಿನ ಮಟ್ಟ ಹೆಚ್ಚಾಗುತ್ತೆ, ಅಂತರ್ಜಲ ಮಟ್ಟ ಕಾಪಾಡ್ಕೊಂತೀವಿ. ಮರ ಗಿಡಗಳನ್ನ ಹೆಚ್ಚು ಹೆಚ್ಚು ಬಳಸೋದ್ರಿಂದ ಮಳೆ ಕಾಲ ಕಾಲಕ್ಕಾಗುತ್ತೆ,
2: ಆಕರ್ಷಿತವಾಗುತ್ತೆ, ಒಂದು ಹಸಿರಿಗೆ ಮೋಡಗಳು ಆಕರ್ಷಿತವಾಗ್ಬಿಟ್ಟು ಮಳೆ ಚೆನ್ನಾಗಾಗುತ್ತೆ.
1: ಮಳೆ ಚೆನ್ನಾಗಾದಾಗ್ಲೂ ಕೂಡ ಅಂತರ್ಜಲ ಮಟ್ಟ ವೃದ್ಧಿ ಆಗುತ್ತೆ. ಈ ರೀತಿ ಅಂತರ್ಜಲ ಮಟ್ಟ ವೃದ್ಧಿ ಆಗ್ಬೇಕು ಅಂದ್ರೆ ಪ್ರತಿಯೊಂದು ಒಂದು ಗಿಡ ನೆಡೋದ್ರಿಂದ ಆಗಿರ್ಬೋದು, ಅಥವಾ ಒಂದು ನೀರಿನ ಸಂಗ್ರಹಣೆ ಆಗಿರ್ಬೋದು, ಅಥವಾ ಈ ನೀರು ಎಷ್ಟು ಬಗಿತೀವೋ ಅಷ್ಟು ನೀರು ನಮ್ಮ ಅಂತರ್ಜಲ ಮಟ್ಟ ಮೇಂಟೈನ್ ಮಾಡೋದಾಗಿರ್ಬೋದು, ಇವೆಲ್ಲ ಪ್ರಮುಖವಾದಂತ ಪಾತ್ರ ವಹಿಸ್ತವೆ. ಇದನ್ನ ಎಲ್ಲ ಇದು ಕರೆಕ್ಟ್ ಆಗಿ ಅದೇ ರೀತಿ ಈ ಸೈಕಲ್ ಸಾಕ್ತಾನೆ ಇರ್ಬೇಕು. ಈ ಸೈಕಲ್ ಅಲ್ಲಿ ಇವಾಗ ಏನಾಗಿದೆ, ಬ್ರೇಕೇಜ್ ಬಂದಿದೆ. ನಾವು ಬರೀ ಬಗಿತಾ ಇದ್ದೇವೆ, ನೀರು ವಾಪಸ್ ಅಂತರ್ಜಲ ಮಟ್ಟ ಕೊಡ್ತಾ ಇಲ್ಲ.
2: ಹೌದು,
1: ಅಂತರ್ಜಲ ಮಟ್ಟದ ಕಾನ್ಸೆಪ್ಟ್ ಅದು, ಅದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನೀವು ಎಷ್ಟು ಬಗಿತೀರೋ ಅಷ್ಟು ನೀರು ವಾಪಸ್ ಕೊಡ್ಬೇಕು. ಅಷ್ಟು ನೀರು ಹೋಗೋಕೆ ಮೇನ್ ಕಾರಣ ಮಳೆ. ಈ ಕಾಲ ಕಾಲಕ್ಕೆ ಮಳೆ ಆಗ್ತಿಲ್ಲ, ಕಾಲ ಕಾಲಕ್ಕೆ ಮಳೆ ಆಗ್ತಿರೋ ತುರಿಸನ್ನು ಮರಗಿಡಗಳನ್ನ ಜಾಸ್ತಿ ಕಡಿತೀರ.
2: ಹೌದು,
1: ಮರಗಿಡಗಳು ಜಾಸ್ತಿ ಕಡಿಬಾರ್ದು, ಮಳೆಗಳು ನೆಡಬೇಕು, ನಡೆಯೋ ಕಾರ್ಯ ನಡೀತಿಲ್ಲ. ಅಟ್ಲೀಸ್ಟ್ ನಿಮ್ ಕೈಲಿ ಆದಷ್ಟು ನಿಮ್ ಒಂದು ಮನೆಗೆ ಒಂದು ಮರ, ಮನೆಗೊಂದು ಮರ, ಮನೆಗೊಂದು ಮಗು ಅನ್ನೋ ಕಾನ್ಸೆಪ್ಟ್ ಇತ್ತು ಹಳೆ ಕಾಲದಿಂದನು.
2: ಹೌದು,
1: ಅದನ್ನ ರೂಢಿ ಮಾಡ್ಕೊಳ್ಳಿ. ನಿಮಗೆ ನಿಮ್ ಮನೆ ಮುಂದಾಗ್ಲಿಲ್ವೋ, ಎಲ್ಲಿ ಜಾಗ ಇರುತ್ತೋ, ಎಲ್ಲೋ ಒಂದ್ ಹತ್ರ ನಿಮ್ ಕೈಲಾದಷ್ಟು ಒಂದು ಚಿಕ್ಕ ಪುಟ್ಟ ಗಿಡ ನೆಡಿ,
2: ಹೌದು, ಈಗ ನೋಡ್ತಾ ಇರ್ತೇವೆ ಅಂದ್ರೆ ಕೆಲವರು ಬರ್ತ್ಡೇ ಅಂತ ಹೇಳ್ಬಿಟ್ಟು ಹುಟ್ಟಿದ ಹಬ್ಬ ಆಗಿದ್ದು ಮದುವೆ ವಾರ್ಷಿಕೋತ್ಸವ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಅದೇ ರೀತಿ ಆ ಒಂದು ಸಂದರ್ಭದಲ್ಲಿ ಅದೇ ಖುಷಿ ಜೊತೆಗೆ ಒಂದು ಗಿಡನ ಮರನ ಅವ್ರನ್ನೊಂದು ನೆನಪಿನಲ್ಲಿ ನೆಟ್ಬಿಟ್ಟು ಅದಕ್ಕೆ ಪ್ರತಿದಿನ ನೀರು ಹಾಕಿದ್ದಾರೆ ಅಂದ್ರೆ ಅದ್ ಮುಂದೊಂದು ದಿನ ಒಂದು ಹಣ್ಣಿನ ಗಿಡ ಆಗಿರ್ಬೋದು ಒಂದು ಒಳ್ಳೆ
1: ಮತ್ತು. ಹೌದು ಸರ್, ನಿಜ, ಎಷ್ಟೋ ದುಡ್ಡು ಖರ್ಚು ಮಾಡ್ತೀವಿ ನಾವು ಬೇರೆಯವ್ರಿಗೆ ಹೇಳೋಷ್ಟು ದೊಡ್ಡವ್ರು ನಾವಲ್ಲ, ನಮ್ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಈಗ ನೀವು ಫಾರ್ ಎಕ್ಸಾಂಪಲ್ ಇವಾಗ ನೀವು ಸ್ವಲ್ಪ ಇರೋರು ಚೆನ್ನಾಗಿರೋರು ನೀವು ಬರ್ತ್ಡೇ ಎಲ್ಲ ಮಾಡ್ಕೋತೀರಿ, ಒಂದು ಸಸಿ ನಿಮ್ಗೆ ಅದನ್ನು ಅಫೋರ್ಡ್ ಮಾಡಕ್ ಆಗ್ಲಿಲ್ವಾ, ಸರ್ಕಾರದಿಂದನೇ ಕೊಡ್ತಾರೆ ಸಸಿ ಕೊಡ್ತಾರೆ, ಅರಣ್ಯ ಇಲಾಖೆ ಕೇಂದ್ರಗಳಲ್ಲಾಗಿರ್ಬೋದು
2: ತುಂಬಾ ಕಡಿಮೆ
1: ಫ್ರೀ ಕೊಡ್ತಾರ್ರಿ ಪಾಪ ಅವರು ಆಕ್ರಿ ಅಂತೇಳಿ. ಹೊಂಗೆ ಮರ ಆಗಿರ್ಬೋದು, ಕಾಡು ಬಾದಾಮಿ ಆಗಿರ್ಬೋದು, ಮಾವು ಬೇವು ಎಷ್ಟು ಇದೆ ಅರಣ್ಯ ಇಲಾಖೆಯಿಂದ ಎಲ್ಲರಿಗೂ ಉಚಿತವಾಗಿ ಕೊಡ್ತಾರೆ ಮರ ನೆಡೋರಿಗೆ. ಅಟ್ಲೀಸ್ಟ್ ತಗೊಂಡ್ಬಂದು ಒಂದ್ ಮರ ನೆಡಿ, ಪ್ರತಿಯೊಂದು ಬರ್ತಡೆಗೆ ಒಂದ್ ಮರ ನೆಡಿ, ನಿಮಗಾಗಿದ್ರೆ ನಿಮ್ ಮಕ್ಕಳ ಕಾಲಕ್ಕೆ ಉಪಯೋಗ ಬರುತ್ತೆ.
2: ಹೌದು, ಯಾಕಂದ್ರೆ ಅದರಿಂದ ಏನಾಗುತ್ತೆ ಅದು ಮುಂದೊಂದು ದಿನ ಆದಾಯನು ಸಹ ಆಗಿರುತ್ತೆ, ಒಂದು ಉತ್ತಮವಾದಂತ ನೆರಳನ್ನು ಸಹ ಕೊಟ್ಟಿರುತ್ತೆ ಆ ಒಂದು ಜಾಗದಲ್ಲಿ.
1: ಖಂಡಿತ, ಎಲ್ಲ ಸರಿಯಾಗಿ ಕರೆಕ್ಟ್ ಆಗಿ ಅದನ್ನ ನಾವು ಮೇಂಟೈನ್ ಮಾಡಿದ್ರೆ ಒಳ್ಳೆ ಆದಾಯಕ್ಕೂ ಕೂಡ ಎಡೆ ಆಗುತ್ತೆ. ನೀವ್ ಹೇಳದ್ ಕರೆಕ್ಟ್, ಮಾವಿನ ಮರ ಹಾಕಿದ್ರೆ ಒಳ್ಳೆ ಮಾವು ಸ್ವಲ್ಪ ಇದು ಮಾಡಿ ಒಳ್ಳೆ ಮಾವು ಹಾಕಿ ಚೆನ್ನಾಗಿ ಅದನ್ನ ನಾವು ಕಾಯ್ಕೊಂಡ್ರೆ ಹೌದು ಒಳ್ಳೆ ಮಾವು ಕೊಡುತ್ತೆ.
2: ಕಾಲ ಕಾಲಕ್ಕೆ ಅದೊಂದು ಒಳ್ಳೆ ಆದಾಯ ಸಮೇತ ಆಗಿರುತ್ತೆ ಅವರಿಗೆ,
1: ಆದಾಯ ಸಮಯ ಆಗುತ್ತೆ. ಅದೇ ರೀತಿ ಮಾವು ಆಗಿರ್ಬೋದು, ಈ ಬಾದಾಮಿ ಕಾಡು ಬಾದಾಮಿ ಆಗಿರ್ಬೋದು, ಬೇವು ಆಗಿರ್ಬೋದು, ಎಲ್ಲದರಿಂದನು ಲಾಭ ಇದೆ. ನಾವು ನೈಸರ್ಗಿಕವಾಗಿ ಏನೇ ಮಾಡ್ತೀನಿ ಅಂದ್ರು ಲಾಭದಾಯಕ.
2: ಹೌದು, ಪ್ರಕೃತಿನೇ ಅದು, ಶಕ್ತಿ ಇದೆ ಪ್ರಕೃತಿಯಲ್ಲಿ.
1: ಹೌದು, ಪ್ರಕೃತಿಗೆ ಶಕ್ತಿ ಇದೆ. ನೀನ್ ಏನು ಮಾಡ್ಬೇಡ, ಬರೀ ಅದನ್ನ ಹಾಕಿ ಮೇಂಟೈನ್ ಮಾಡು. ಏನು ಕೇಳುತ್ತೆ ನೀರು ಮಾತ್ರ ಕೇಳೋದು
2: ಅಷ್ಟೇ. ಹೌದು,
1: ನೀರು ನೀನ್ ಎಕ್ಸ್ಟ್ರಾ ನೀರ್ ಹಾಕ್ಬೇಡ. ನೀನ್ ವೇಸ್ಟ್ ಮಾಡೋ ನೀರನ್ನ ತಗೊಂಡೋಗಿ ಅದು ನಿನ್ಗೆ ಇದೇ ನೀರು ಕೊಡು, ನನಗೆ ಇದೇ ಇಂಥದೇ ನೀರು ಕೊಡು, ನೀವು ಫಿಲ್ಟರ್ ನೀರು ಕೊಡಂತ ನೈಸರ್ಗಿಕ ಯಾವುದೇ ಪ್ರಕೃತಿ ಕೇಳಲ್ಲ ನಿಮಗೆ.
2: ಹೌದು,
1: ನಮಗೆ ನೀರು ಕೊಡು ಅಷ್ಟೇ, ಅದು ಫಿಲ್ಟರ್ ಆಯ್ತೋ ಅಥವಾ ಇದು ಆಗಿದೆ ಕೇಳಲ್ಲ. ನೀವು ಎಕ್ಸ್ಟ್ರಾ ನೀರು ಬಳಕೆ ಮಾಡಕ್ ಆಗ್ಲಿಲ್ವಾ, ಮನೆಯಲ್ಲಿ ವೇಸ್ಟ್ ಆಗೋ ನೀರನ್ನ ತಗೊಂಡೋಗಿ ಹಾಕಿ ಸ್ವಾಮಿ. ಗೊಬ್ಬರ ಹಾಕೋದ್ ದುಡ್ಡು ಕೊಟ್ಟು ಖರ್ಚು ಮಾಡಕ್ ಆಗ್ಲಿಲ್ಲ, ಮನೆಯಲ್ಲಿ ನೀವು ತಿಂದ ಊಟ ಆದ್ಮೇಲೆ ಏನ್ ಬದ್ರತ್ತ ಅದೇ ನೈಸರ್ಗಿಕ ಗೊಬ್ಬರ ಅದನ್ನ ಹಾಕಿ ಸ್ವಾಮಿ.
2: ಹೌದು, ಒಂದು ಹಸಿ ತರಕಾರಿ ಅಂತರದ್ನೆಲ್ಲ ಹಾಕ್ದಾಗ ಗೊಬ್ಬರನು ಸಹ ಆಗುತ್ತೆ ಅದು ಉತ್ತಮವಾಗಿ.
1: ನೀವು ಎಕ್ಸ್ಟ್ರಾ ಏನು ಮಾಡೋದ್ ಬೇಡ, ಮಾಡೋದ್ರಲ್ಲೇ ನಿಮ್ದು ವೇಸ್ಟ್ ಏನಿದೆ ಆ ವೇಸ್ಟ್ ಸೈಕಲ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಿ.
2: ಹೌದು,
1: ವೇಸ್ಟ್ ಸೈಕಲ್ ರೀಮ್ಯಾನೇಜ್ಮೆಂಟ್ ಅನ್ನೋದು ಏನು ಇವಾಗ ತುಂಬಾ ನಾವು ಅದರಲ್ಲಿ ಇದರಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಮಾಡ್ತೀವಿ, ಅದನ್ನ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗಳಲ್ಲಾಗಲಿ ವೈಯಕ್ತಿಕವಾಗಿ ರೂಢಿ ಮಾಡ್ಕೋಬೇಕು.
2: ಹಾಗೆ ಇವಾಗ ಒಂದು ನೀರು ಕಲುಷಿತ ಆಗೋದಕ್ಕೆ ಕೆಲವೊಮ್ಮೆ ಏನೋ ಒಂದು ಹಸಿ ಕಸ ಒಣ ಕಸ ಒಂದು ಸರಿಯಾಗಿ ಸಮರ್ಪಕವಾಗಿ ವಿಲೇವಾರಿ ಮಾಡದೇ ಇರುವುದಲ್ಲಿ ಒಂದು ನೀರಿಗೂ ಅದು ತೊಂದರೆ ಆಗುತ್ತೆ, ನೀರಿನ ಮೂಲಗಳಿಗೂ ತೊಂದರೆ ಆಗುತ್ತೆ.
1: ಇತ್ತೀಚಿನ ದಿನಗಳಲ್ಲಿ ಈಗ ಒಳ್ಳೆ ಬೆಳವಣಿಗೆಗಳು ಬಂದಿದೆ, ಪ್ರತಿಯೊಂದು ಮಹಾನಗರ ಪಾಲಿಕೆಯಿಂದ ಪ್ರತಿದಿನ ಮನೆ ಮುಂದೆನೆ ಕಸ ತಗೊಂಡೋಗಂತ ಗಾಡಿಗಳು ಬರುತ್ತೆ, ಅದಕ್ಕೆ ಪ್ರಶ್ನೆ ಇದ್ದಾರೆ ಅವರು. ಈ ಮೊದಲಿನ ದಿನಗಳಿಗೆ ಗೊತ್ತಿಲ್ಲ, ಇತ್ತೀಚೆಗೆ ಅದನ್ನ ಒಳ್ಳೆ ನಡೀತಾ ಇದೆ.
2: ಹಾಗೆ ಈಗ ಒಂದು ಗ್ರಾಮೀಣ ಭಾಗದಲ್ಲೂ ಹೊಸದಾಗ ಅದೊಂದು ನಡೀತಾ ಇದೆ ಆಲ್ರೆಡಿ,
1: ಒಳ್ಳೆ ಬೆಳವಣಿಗೆ. ಹೌದು, ಒಳ್ಳೆ ಬೆಳವಣಿಗೆ. ಬಟ್ ಆದ್ರಲ್ಲೂ ಕೆಲವರು ಇರ್ತಾರೆ, ಈಗೇನ ಹಸಿ ಕಸ ಒಣ ಕಸ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಿರಲ್ಲ. ಮೊದ್ಲಿಂದನೂ ಅದೇ, ನಾವು ಅವ್ರಿಗೆ ಎಷ್ಟು ಕೊಡ್ತೀವೋ ಅಷ್ಟು ಒಳ್ಳೇದು. ಹಸಿ ಕಸ ಒಣ ಕಸ ಬೇರೆ ಮಾಡಿಕೊಟ್ಟಷ್ಟು ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಸಹಾಯ ಆಗುತ್ತೆ. ಆಮೇಲೆ ಇಂಟರ್ನ್ ವಾಪಸ್ ಅವ್ರಿಗೆ ಈ ನೀರು ಕಲುಷಿತ ಆಗಿರೋದಾಗಿರ್ಬೋದು, ಅವ್ರಿಗೆ ಕೆಲಸ ಆಗಿರೋ ತ್ಯಾಜ್ಯ ವಿಲೇವಾರಿಯಲ್ಲಿ ಕೂಡ ಅವರಿಗೆ ಕಷ್ಟಗಳು ಕಡಿಮೆ, ಖರ್ಚು ಕಡಿಮೆ, ಅದೇ ಖರ್ಚನ್ನ ಇನ್ನು ಬೇರೆ ಕ್ಷೇತ್ರಗಳಿಗೆ ಉಪಯೋಗಿಸಬಹುದು.
2: ಒಟ್ಟಾರೆಯಾಗಿ ನಾವೇನೊಂದು ನಮ್ಮ ಒಂದು ಸುತ್ತಮುತ್ತಲಿನ ನೈರ್ಮಲ್ಯವನ್ನು ಶುಚಿತ್ವವಾಗಿಟ್ಕೊಂಡಾಗ ಒಂದು ನೀರಿನ ಮೂಲಗಳಿಗೂ ಅದು ತುಂಬಾ ಸಹಾಯಕಾರಿ, ನಮ್ಗೆ ಗೊತ್ತಿಲ್ಲದೇನೆ ಅದು ತುಂಬಾ ಸಹಾಯವಾಗಿರುತ್ತೆ.
1: ಖಂಡಿತ ಖಂಡಿತ, ನಿಮಗೆ ಎಲ್ಲಾನು ಗೊತ್ತಾಗಬೇಕು ಅಂತಿಲ್ಲ, ನೀವು ಗೊತ್ತಿಲ್ಲದೆ ಮಾಡೋ ಎಷ್ಟೋ ಕಾರ್ಯಗಳು ಇನ್ನೊಂದು ಒಳ್ಳೆ ಬೆಳವಣಿಗೆ ಆಗಿರುತ್ತೆ. ಅದೇ ರೀತಿ ನೀರು ಪೋಲಾಗೋದನ್ನ ತಡೆಗಟ್ಟೋದಿರಬಹುದು, ನೀರಿನ ಮಿತವ್ಯಯ ಅಥವಾ ಮಿತ ಬಳಕೆ ಇರಬಹುದು. ನೀವು ನಿಮ್ಮಷ್ಟೆಕ್ ಮಾಡಿ ನಿಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಸಾಕು.
2: ಹೌದು,
1: ಅದು ನಿಮಗೆ ಗೊತ್ತಿರಲ್ಲ ಬಟ್ ಬದಲಾವಣೆ ತುಂಬಾ ಆಗಿರುತ್ತೆ, ತುಂಬಾ ಆಗುತ್ತೆ ಕೂಡ.
2: ಹೌದು, ಆನಂದರೆ ಇದುವರೆಗೂ ಏನು ಒಂದು ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ ಒಂದು ಬೇಸಿಗೆಯಲ್ಲಿ ನೀರಿನ ಸದ್ಬಳಕೆ ಕುರಿತು ಒಂದು ಸಂದರ್ಶನದ ಕಾರ್ಯಕ್ರಮದಲ್ಲಿ ಬಹಳಷ್ಟು ಹಲವಾರು ಮಾಹಿತಿಗಳನ್ನು ಕೆಲವೊಂದು ಸೂಕ್ಷ್ಮವಾಗಿರುತ್ತೆ ನಮ್ಗೆ ಕೇಳೋದಕ್ಕೆ, ಅದು ಯಾವ ರೀತಿ ಸಹಾಯಕಾರಿಯಾಗಿರುತ್ತೆ ನಮ್ಗೆ ಗೊತ್ತಿರಲ್ಲ. ಪ್ರತಿಯೊಂದು ಮಾಹಿತಿಯನ್ನು ತುಂಬಾ ಸವಿವರವಾಗಿ ತಿಳಿಸಿಕೊಟ್ಟಿದ್ದೀರಾ. ಕೊನೆಯದಾಗಿ ಕೇಳುಗರಿಗೆ ಒಂದು ಕಿವಿ ಮಾತಾಗಿರ್ಬೋದು, ಸಲಹೆ ಆಗಿರ್ಬೋದು, ಏನ್ ಹೇಳಕ್ ಇಷ್ಟಪಡ್ತೀರಾ?
1: ನನ್ನ ಕಡೆಯಿಂದ ನಾನು ಈಗ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನೇನ್ ಹೇಳ್ಬೋದು, ನೀರು ಇವಾಗ ನಮಗೆ ನಮ್ಮ ಪೂರ್ವಜರು ನೀರು ಬಿಟ್ಟೋಗಿದ್ದಾರೆ, ನಾವು ಅದಕ್ಕೆ ಋಣಿಯಾಗಿ ಅಭಾರಿಯಾಗಿ ನಮ್ಮ ಮುಂದಿನ ಪೀಳಿಗೆಗೂ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೇಕು ಅಂದ್ರೆ ನೀವು ಆಸ್ತಿನೋ ಇನ್ನೊಂದೋ ಮತ್ತೊಂದೋ ಮಾಡೋದ್ ಬೇಡ. ಇರೋ ಈ ನ್ಯಾಚುರಲ್ ರಿಸೋರ್ಸಸ್ ಏನೇನಿದೆ ಅದನ್ನ ದಯವಿಟ್ಟು ಅವ್ರಿಗೆ ವಾಪಸ್ ಮುಂದೆ ಪಾಸ್ ಮಾಡ್ಬಿಟ್ಟು ಹೋಗಿ. ಆಸ್ತಿ ಮಾಡಲ್ವಾ ನಡೆಯುತ್ತೆ, ಮನೆ ಮಾಡಲ್ವಾ ನಡೆಯುತ್ತೆ, ಅವ್ರಿಗೆ ಸೈಟ್ ಮಾಡಲ್ವಾ ನಡೆಯುತ್ತೆ, ಅಟ್ಲೀಸ್ಟ್ ಇರ್ತಕ್ಕಂತ ನೈಸರ್ಗಿಕ ಸಂಪನ್ಮೂಲಗಳೇನಿದಾವೆ ಅದನ್ನಾದ್ರೂ ಅವರಿಗೆ ಬಿಟ್ಕೊಡಿ. ಅದೇ ದೊಡ್ಡ ಆಸ್ತಿ ನೀವು ಅವ್ರಿಗೆ ಕೊಡತಕ್ಕಂಥದ್ದು. ಅದರಲ್ಲಿ ನೀರು ಒಂದು ಪ್ರಮುಖ. ಇತ್ತೀಚಿನ ದಿನಗಳಲ್ಲಿ ಆಲ್ರೆಡಿ ನಾವು ನೀರಿನ ಮಟ್ಟ ಕುಸಿತ ಇರೋದು ತುಂಬಾ ಅಂದ್ರೆ ತುಂಬಾ ನೋಡ್ತಾ ಇದೀವಿ, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಅದನ್ನ ಸ್ವಲ್ಪ ಮಿತವಾಗಿ ನೀವು ಪ್ರತಿಯೊಬ್ರು ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಅಳವಡಿಸ್ಕೊಳ್ಳೋದು, ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ವೃದ್ಧಿ ಒಬ್ಬೊಬ್ರು ಒಬ್ಬೊಬ್ರು ಒಬ್ಬೊಬ್ಬರಾಗಿ ಏನೇ ಮಾಡಿದ್ರು ಅದು ಒಂದು ಮಹತ್ವದ ಬದಲಾವಣೆ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ತಾವು ತಮ್ಮಷ್ಟಕ್ಕೆ ಮಾಡಿದ್ದು ಹಾಗೆ ಈ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ನೀರಿನ ವಿಚಾರದಲ್ಲೂ ಕೂಡ ಅದೇ. ದಯವಿಟ್ಟು ನೀರು ಉಳಿಸಿ, ನೀರು ಮಿತ ಬಳಕೆ ಮಾಡಿ. ಫಿಲ್ಟರ್ ವಾಟರ್ ನಿಮ್ಮ ಮನೇಲಿ ಯೂಸ್ ಮಾಡ್ತಿದ್ರೆ ಅದರದ್ದು ಫಿಲ್ಟರ್ ಆಗಿರೋ ವಾಟರ್ ವೇಸ್ಟ್ ಆಗ್ತಾ ಇರುತ್ತೆ, ಅದನ್ನ ದಯವಿಟ್ಟು ಒಂದು ಬಕೆಟ್ ಗಳಲ್ಲಿ ಶೇಖರಣೆ ಮಾಡಿ. ಇಲ್ಲ ಡೈರೆಕ್ಟ್ ಒಂದು ಕನೆಕ್ಷನ್ ಮಾಡ್ಕೊಳ್ಳಿ, ನಿಮ್ಮ ಬಾದ್ಮಿಗೆ ಹೋಗೋತಾರ ಅಥವಾ ನೀವು ಯೂಸ್ ಮಾಡ್ತಕ್ಕಂಥ ಕೈ ತೋಟಗಳಿಗೆ ಹೋಗಿರ್ತಾರ, ಏನು ಆಗಲ್ಲ. ಅದೇ ನೀರನ್ನ ವಾಪಸ್ ನೀವು ಬಾತ್ರೂಮ್ಗಳಿಗೆ ಯೂಸ್ ಮಾಡ್ಬೋದು, ಇಲ್ಲ ನಿಮ್ಮ ನಿತ್ಯ ದಿನ ಬಳಕೆಗೆ ಯೂಸ್ ಮಾಡ್ಬೋದು. ಆ ವಾಟರ್ ಅಲ್ಲಿ ಅಂತದ್ದು ಏನು ಕಲುಷಿತ ಇರಲ್ಲ. ನಿಮ್ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ, ಅಳಿಲ್ ಸಹಾಯ ಮಾಡಿ, ಈ ಇರೋ ನೈಸರ್ಗಿಕ ಸಂಪನ್ಮೂಲಗಳನ್ನ ನಿಮ್ಮ ಮುಂದಿನ ಪೀಳಿಗೆವರೆಗೂ ಕೂಡ ನೀವು ಅದೇ ರೀತಿ ಹಸ್ತಾಂತರ ಮಾಡಿ ಅನ್ನೋದು ನಂದೊಂದು ಸ್ಟ್ರಾಂಗ್ ಬಿಲೀಫ್.
2: ಬಹಳ ಸಂತೋಷ, ತುಂಬಾ ಸವಿವರಾಗಿ ತಿಳಿಸ್ಕೊಟ್ಟಿದ್ದಾರೆ ಆನಂದ್ ಅವರೇ. ಇದೇ ರೀತಿ ಮತ್ತೊಂದು ದಿನ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಕುರಿತು ನಮ್ಮ ಎಲ್ಲ ಕೇಳುಗರಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ಬೇಕಾಗಿ ನಮ್ಮ ಒಂದು ಎಲ್ಲ ಕೇಳುಗರ ಪರವಾಗಿ ಹಾಗೂ ನಮ್ಮ ಒಂದು ಸಿಬ್ಬಂದಿಯ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು.
1: ಖಂಡಿತ ಖಂಡಿತ ವಿಶ್ವನಾಥ್, ಆಪರ್ಚುನಿಟಿ ಸಿಕ್ಕರೆ ಖಂಡಿತ ಮಾಡೋಣ, ಸಮಯ ಸಿಕ್ಕರೆ ಖಂಡಿತ ಮಾಡೋಣ. ನನ್ನನ್ನು ನಾನು ತೊಡಸ್ಕೊಳ್ಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ತಮಗೂ ಕೂಡ ನನಗೆ ಈ ಒಂದು ಅವಕಾಶನ ಒದಗಿಸಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನನಗೂ ಕೂಡ ತುಂಬಾ ಖುಷಿ ಆಯ್ತು. ನನ್ನೊಂದು ಕೆಲವು ಸಂಗತಿಗಳನ್ನ ಶೇರ್ ಮಾಡ್ಕೊಂಡ್ರೆ ಇನ್ನೊಬ್ರು ಕೇಳಿ ಅವ್ರಿಗೂ ಸ್ವಲ್ಪ ಏನೋ ಅನ್ಸಿದ್ರೆ ಫೈನ್, ನಾನು ನನ್ ಏನೋ ಒಂದು ಮಾಡಿದೆ, ನನಗೆ ಸ್ವಲ್ಪ ಆತ್ಮತೃಪ್ತಿ ಇದೆ. ನಿಮ್ ಜೊತೆ ಮಾತಾಡಿದ್ದು ಒಳ್ಳೆ ಸಂತೋಷ. ಧನ್ಯವಾದಗಳು ತಮಗೂ ಕೂಡ ಅವಕಾಶ ಕೊಟ್ಟಿದ್ದಕ್ಕೆ ವಿಶ್ವನಾಥ್.
2: ನಮಗೂ ಸಹ ತಾವು ಮೊದಲ ಬಾರಿಗೆ ಕಾರ್ಯಕ್ರಮ ನೀಡಿದ್ರೆ ನಮಗೂ ಬಹಳ ಸಂತೋಷ. ಇದೇ ರೀತಿ ತಮ್ಮ ಒಂದು ನಮ್ಮ ಜೊತೆ ಪಾಲ್ಗೊಂಡ್ಬಿಟ್ಟು ಹಲವಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಬೇಕಾಗಿ ವಿನಂತಿ.
1: ಖಂಡಿತ ಖಂಡಿತ ವಿಶ್ವನಾಥ, ಆದಷ್ಟು ಪಾಲ್ಗೊಳ್ಳ.
2: ಧನ್ಯವಾದ.
1: ಧನ್ಯವಾದಗಳು ವಿಶ್ವನಾಥ್. ಥ್ಯಾಂಕ್ ಯು.
2: ಥ್ಯಾಂಕ್ ಯು.

ಆತ್ಮೀಯ ನಮ್ಮಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಹಳೇಬೀಡು, ಇದರ ಇತಿಹಾಸ ಹಾಗೂ ವಿಶೇಷತೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಳೇಬೀಡು ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದು ಮತ್ತು ಐತಿಹಾಸಿಕ ಹಿನ್ನೆಲೆ ಇರುವ ಸ್ಥಳ. ಶಿಲ್ಪಕಲೆಗೆ ಹೆಸರಾಗಿರುವ ಈ ಸ್ಥಳವು ಹಾಸನ ಜಿಲ್ಲೆಯಲ್ಲಿದೆ. ಹಳೇಬೀಡು ಈ ಊರು ಒಂದೊಮ್ಮೆ ಹೊಯ್ಸಳ ವಂಶದ ರಾಜಧಾನಿಯಾಗಿತ್ತು. ಹೊಯ್ಸಳರು 10ನೇ ಶತಮಾನದ ಆರಂಭದಿಂದ 13ನೇ ಶತಮಾನದ ಅಂತ್ಯದವರೆಗೂ ಈಗಿನ ಕರ್ನಾಟಕವು ಸೇರಿದಂತೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳನ್ನು ಆಳಿದ್ದರು. ಮೂಲತಃ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರಿಗೆ ಸಾಮಂತರಾಗಿದ್ದುಕೊಂಡೇ ಅಧಿಕಾರವನ್ನು ನಡೆಸಿದವರು. 12ನೇ ಶತಮಾನದ ಆರಂಭದಲ್ಲಿ ರಾಜ ವಿಷ್ಣುವರ್ಧನ ಮತ್ತು ವೀರಬಲ್ಲಾಳನ ಕಾಲದಲ್ಲಿ ಚಾಲುಕ್ಯರು ಅವನತಿಯನ್ನು ಕಂಡಾಗ ಇವರು ಹೆಚ್ಚು ಸ್ವತಂತ್ರವಾಗಿ ಆಡಳಿತವನ್ನು ನಡೆಸುತ್ತಾರೆ. ಹೊಯ್ಸಳರ ಮೂಲ ಊರು ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರುವ ಅಂಗಡಿ ಎಂಬ ಪುಟ್ಟ ಗ್ರಾಮ. ಆಗಿಂದಾಗೆ ಉಂಟಾಗುತ್ತಿದ್ದ ನೆರೆಯ ಶತ್ರುಗಳ ಕಿರುಕುಳದ ನಡುವೆಯೂ ಇವರು ತಮ್ಮ ರಾಜಕೀಯ ಕಾರ್ಯಕ್ಷೇತ್ರವನ್ನು ಇಂದಿನ ಹಾಸನ ಜಿಲ್ಲೆಯ ಮಧ್ಯಭಾಗದಲ್ಲೇ ಸ್ಥಿರಗೊಳಿಸಿಕೊಂಡು ರಾಜಭಾರ ನಡೆಸುತ್ತಾರೆ. ಇಂದಿನ ಹಳೇಬೀಡು ಹೊಯ್ಸಳರ ಬಹುಕಾಲದ ರಾಜಧಾನಿಯಾಗಿ ಮೆರೆದಿದ್ದ ಊರು. ಹೊಯ್ಸಳರಿಗಿಂತ ಮುಂಚಿನಿಂದಲೂ ಅಸ್ತಿತ್ವದಲ್ಲಿ ಇದ್ದ ಊರಾದ್ದರಿಂದ ಜನಪದವಾಗಿ ಹಳೇಬೀಡು ಹಳೇಬೀಡು ಎಂಬ ರೂಪಾಂತರಗಳನ್ನು ಕಂಡಿದೆ. ಇನ್ನು ಐತಿಹಾಸಿಕ ಹಿನ್ನೆಲೆಯನ್ನು ನೋಡುವುದಾದರೆ, ಸುಮಾರು 9ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ದೊರೆ ದೋರಾ ಎಂಬುವವನು ಈ ಊರಿನಲ್ಲಿ ದೊಡ್ಡ ಕೆರೆಯೊಂದನ್ನು ಕಟ್ಟಿಸಿದನೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. ಈ ಕೆರೆಯು 1200 ಎಕರೆಗೂ ಮೀರಿ ವ್ಯಾಪ್ತಿಯನ್ನು ಹೊಂದಿದ್ದು, ಈಗಲೂ ಕೆರೆಯು ನೀರಿನಿಂದ ತುಂಬಿಕೊಂಡಾಗ ಸಮುದ್ರದಂತೆ ತೋರುತ್ತದೆ. ಈ ಕಾರಣದಿಂದಾಗಿಯೇ ಈ ಕೆರೆಯನ್ನು ದೋರ ಸಮುದ್ರ ಎಂದು ಉಲ್ಲೇಖಿಸಲಾಗಿದೆ ಎಂದು ತಿಳಿದು ಬರುತ್ತದೆ. ಅಂದಿನ ಕಾಲಕ್ಕೆ ದೋರ ಸಮುದ್ರ ಎನ್ನುವ ಹೆಸರೇ ಊರಿಗೂ ಇತ್ತೆಂದು ಹೊಯ್ಸಳರ ಕಾಲದ ಅನೇಕ ಶಾಸನಗಳಿಂದ ತಿಳಿದು ಬರುತ್ತದೆ. 18ನೇ ಶತಮಾನದ ಆಸುಪಾಸಿನಲ್ಲಿ ದ್ವಾರಾವತಿ ದ್ವಾರ ಸಮುದ್ರ ಎನ್ನುವ ಹೆಸರಿನ ಬಳಕೆಯೂ ಇತ್ತೆಂದು ಜನಪದದಿಂದ ತಿಳಿದು ಬರುತ್ತದೆ. ದೋರ ಸಮುದ್ರ ಕೆರೆಯ ಅಂದಿನ ಕಾಲಕ್ಕೆ ಇಡೀ ರಾಜಧಾನಿಯ ಮತ್ತು ಸುತ್ತಲಿನ ಪ್ರದೇಶಗಳ ಮುಖ್ಯ ನೀರಾವರಿ ಸೌಲಭ್ಯವಾಗಿತ್ತು. ಇಂದಿನ ಬೇಲೂರು ಪಟ್ಟಣದ ಮೂಲಕ ಹರಿಯುವ ಯುಗಚಿ ನದಿ ಅಥವಾ ಸೋಮಾವತಿ ಎನ್ನುವ ನದಿಯು ಈ ಕೆರೆಗೆ ನೀರು ನೀಸುವ ಮುಖ್ಯ ಮೂಲವಾಗಿತ್ತು. 12ನೇ ಶತಮಾನದಲ್ಲೇ ನದಿಯ ಪಾತ್ರದಿಂದ ದೊಡ್ಡ ಕಾಲುವೆಗಳನ್ನು ನಿರ್ಮಿಸಿರುವ ಕುರುಹುಗಳನ್ನು ಇಂದು ಕಾಣಬಹುದು. ಕೆಲವು ಕಾಲುವೆಗಳು ಇಂದಿಗೂ ದೊಡ್ಡ ಕೆರೆಗೆ ನೀರುಣಿಸುತ್ತಿವೆ. ರಾಜ ವಿಷ್ಣುವರ್ಧನನ ಕಾಲವನ್ನು ಹೊರತುಪಡಿಸಿ ಮಿಕ್ಕ 8 ರಾಜರ ಕಾಲದಲ್ಲೂ ಇಂದಿನ ಹಳೇಬೀಡು ಪಟ್ಟಣವೇ ರಾಜಧಾನಿಯಾಗಿತ್ತೆಂದು ಸಂಶೋಧನೆಗಳಿಂದ ತಿಳಿದು ಬಂದಿರುತ್ತದೆ. ಹೊಯ್ಸಳರಲ್ಲಿ ವೀರಬಲ್ಲಾಳ, ವಿಷ್ಣುವರ್ಧನ ಮತ್ತು ನರಸಿಂಹ ಬಲ್ಲಾಳರು ಮಾತ್ರ ಹೆಚ್ಚು ಸಾಮರ್ಥ್ಯವುಳ್ಳವರಾಗಿದ್ದರೆಂದು ಇತಿಹಾಸವು ಹೇಳುತ್ತದೆ. ಅಂದಿನ ಈ ನಗರದಲ್ಲಿ ಸುಮಾರು 1 ಲಕ್ಷ ಮಂದಿ ವಾಸಿಸುತ್ತಿದ್ದು, ನಗರದ ರಕ್ಷಣೆಗಾಗಿ ಹೊರವಲಯದಲ್ಲಿ ಸುತ್ತಲೂ ದೊಡ್ಡ ಕಲ್ಲುಗಳಿಂದ 2 ಸುತ್ತಿನ ಕೋಟೆಯನ್ನು ನಿರ್ಮಿಸಲಾಗಿತ್ತು. ಕೋಟೆಯ ಕುರುಹುಗಳನ್ನು ಇಂದು ಕಾಣಬಹುದು. ಊರಿನ ಪ್ರವೇಶಕ್ಕೆ ಒಟ್ಟು 5 ಹೆಬ್ಬಾಗಿಲುಗಳಿದ್ದು ಕೋಟೆಯ ರಚನೆಯಲ್ಲಿ ಕಂಡುಬರುತ್ತವೆ. ಇನ್ನು ನಾಗರಿಕತೆಯನ್ನು ನೋಡುವುದಾದರೆ, ಹಳೇಬೀಡಿನ ಐತಿಹಾಸಿಕ ನಾಗರಿಕತೆಯು ಹಿಂದಿಗಿಂತಲೂ ಉತ್ತಮವಾಗಿಯೇ ಇದ್ದುದು ಶಾಸನಗಳಿಂದ ತಿಳಿದು ಬರುತ್ತದೆ. ಅಂದು ಹೆಚ್ಚಿನವರು ಕೃಷಿಕರಾಗಿದ್ದು ವಸ್ತು ವಿನಿಮಯ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಿರುತ್ತಾರೆ. ಹೊಯ್ಸಳರ ರಾಜಕೀಯ ಮತ್ತು ಆರ್ಥಿಕ ಕೇಂದ್ರ ಸ್ಥಾನವಾಗಿದ್ದ ಈ ಊರು ಇಂದಿನ ಯಾವ ರಾಜಧಾನಿಗೂ ಕಡಿಮೆ ಇರಲಿಲ್ಲವೆಂದು ಅಂದುಕೊಳ್ಳಬಹುದು. ಊರಿನ ರಾಜಬೀದಿಗಳಲ್ಲಿ ನ್ಯಾಯವಾದಿಗಳು, ಆರ್ಥಿಕ ಪರಿಣಿತರು, ದೊಡ್ಡ ವ್ಯಾಪಾರಸ್ಥರು, ವಿದ್ವಾಂಸರು ಮತ್ತು ಧಾರ್ಮಿಕ ಮುಖಂಡರು ವಾಸಿಸುತ್ತಿದ್ದರೆಂದು ಶಾಸನಗಳು ಹೇಳುತ್ತವೆ. ಕಲಾವಿದರು, ಸೇವಕರು ಮತ್ತು ಇತರೆ ಎಲ್ಲ ವರ್ಗದ ಜನರಿಗೂ ಉತ್ತಮ ಸೌಲಭ್ಯಗಳುಳ್ಳ ಕೇರಿಗಳು, ಮರ್ಯಾದೆಗಳು ದೊರೆಯುತ್ತಿದ್ದವು.
ವಿಶೇಷವಾಗಿ ಕಲಾವಿದರಿಗೆಂದೇ ಪ್ರತ್ಯೇಕವಾದ ವಿಹಾರ ಧಾಮಗಳು ಮತ್ತು ವಿದ್ಯಾಲಯಗಳು ಇದ್ದುವೆಂದು ಇಲ್ಲಿನ ಪ್ರಾಚೀನ ಕುರುಹುಗಳಿಂದ ತಿಳಿದು ಬರುತ್ತದೆ. ಎಲ್ಲರೂ ತಮ್ಮ ವೃತ್ತಿಯ ಜೊತೆಗೆ ಬಹುವಾಗಿ ಕೃಷಿಯನ್ನೇ ನಂಬಿಕೊಂಡಿದ್ದರು. ಆದರೆ ಇಂದು ಆ ವೈಭವದ ದಿನಗಳ ಕುರುಹುಗಳು ಅತ್ಯಲ್ಪ ಇನ್ನುವಷ್ಟು ಉಳಿದಿದೆ. ಪದೇ ಪದೇ ಪರಕೀಯರ ಆಕ್ರಮಣಕ್ಕೆ ತುತ್ತಾಗಿದ್ದು ಅಲ್ಲದೆ ಬಹು ವರ್ಷಗಳ ಕಾಲಗರ್ಭದಲ್ಲಿ ಕಳೆದು ಹೋಗಿದ್ದು ಸಹ ಹಳೆಬೀಡಿನ ನಾಗರಿಕತೆಯ ಕುರುಹುಗಳು ಕಡಿಮೆಯಾಗಲು ಕಾರಣ ಎನ್ನಬಹುದು. ಇನ್ನು ಈ ಕಾಲದ ವಾಣಿಜ್ಯ ಉತ್ಪನ್ನಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹೊಯ್ಸಳರ ಕಾಲದಲ್ಲಿ ಈ ಪ್ರಾಂತ್ಯವು ದಟ್ಟವಾದ ಮಲೆನಾಡಾಗಿದ್ದು ಕಾಡಿನ ಉತ್ಪನ್ನಗಳು ಹೆಚ್ಚಾಗಿ ಬಳಕೆಯಲ್ಲಿತ್ತು. ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು ಮತ್ತು ಉರುಳಿ, ರಾಗಿ ಮುಂತಾದ ಧಾನ್ಯಗಳನ್ನು ಬೆಳೆಯುತ್ತಿದ್ದರು. ಕೃಷಿ ಉತ್ಪನ್ನಗಳನ್ನು ಸ್ಥಳೀಯವಾಗಿಯೇ ವಿನಿಮಯ ಮಾಡಿಕೊಳ್ಳುತ್ತಿದ್ದರಿಂದ ಹಣಕ್ಕೆ ಹೆಚ್ಚಿನ ಆದ್ಯತೆ ದೊರೆಯುತ್ತಿರಲಿಲ್ಲ. ಬಂಗಾರ ಮುಂತಾದ ಬೆಲೆ ಬಾಳುವ ವಸ್ತುಗಳ ಬಳಕೆಯು ಕಡಿಮೆ ಇದ್ದಿತ್ತೆಂದು ಹೇಳಬಹುದು. ಆದರೆ ಒಡವೆಗಳ ರಚನಾ ಚಾತುರ್ಯ ಮತ್ತು ತಾಂತ್ರಿಕತೆಯು ಉನ್ನತ ಮಟ್ಟದಾಗಿತ್ತೆಂಬುದು ಹೊಯ್ಸಳರ ಶಿಲ್ಪಕಲೆಯಿಂದಲೇ ತಿಳಿದು ಬರುತ್ತದೆ. ಹೊಯ್ಸಳರ ಕಾಲದ ನಾಣ್ಯಗಳು ಹೆಚ್ಚು ದೊರೆತಿಲ್ಲವಾದರೂ ಸಿಕ್ಕಿರುವ ಕೆಲವಷ್ಟನ್ನು ಇಲ್ಲಿಯ ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿಡಲಾಗಿದೆ. ಇಂದು ಈ ಪ್ರಾಂತ್ಯವು ಅರೆಮಲೆನಾಡು ಪ್ರದೇಶಕ್ಕೆ ಸೇರಿದ್ದು ಎಲ್ಲ ಬಗೆಯ ತರಕಾರಿಗಳನ್ನು ಹೆಚ್ಚು ಬೆಳೆಯುತ್ತಾರೆ. ಸೂರ್ಯಕಾಂತಿ, ರಾಗಿ, ಹತ್ತಿ, ಮುಸುಕಿನ ಜೋಳ, ತೆಂಗು, ಬಾಳೆ ಇಲ್ಲಿಯ ಪ್ರಮುಖ ಉತ್ಪನ್ನಗಳಾಗಿದ್ದು ಅವರೆಕಾಯಿ, ಆಲೂಗಡ್ಡೆ ಮತ್ತು ಸೌತೆಕಾಯಿ ಋತುಮಾನದ ವಿಶೇಷ ಬೆಳೆಯಾಗಿದೆ. ಇನ್ನು ಇಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹೊಯ್ಸಳೇಶ್ವರ ದೇವಸ್ಥಾನ. ಹೊಯ್ಸಳರ ವಂಶ ಸುಮಾರು ಕ್ರಿಸ್ತ ಶಕ 1346ರವರೆಗೆ ದಕ್ಷಿಣ ಭಾರತದ ಕೆಳಭಾಗಗಳನ್ನು ಆಳಿದ ರಾಜವಂಶ. ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ದ್ವಾರ ಸಮುದ್ರ ಅಂದರೆ ಇಲ್ಲಿನ ಅಲೆಬೀಡು. ಇದು ಹಾಸನ ಜಿಲ್ಲೆಯಲ್ಲಿದೆ. ಜಾನಪದ ನಂಬಿಕೆಯಂತೆ ಹೊಯ್ಸಳ ಎಂಬ ಹೆಸರು ಈ ವಂಶದ ಸಂಸ್ಥಾಪಕ ಸಳನಿಂದ ಉತ್ಪತ್ತಿಯಾದದ್ದು. ಚಾರಿತ್ರಿಕವಾಗಿ ಈ ಸಂಸ್ಥಾಪಕನ ಹೆಸರು ನೃಪಕಾಮ ಎಂದು ಊಹಿಸಲಾಗಿದೆ. ಇನ್ನು ಹೊಯ್ಸಳೇಶ್ವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಅಲೆಬೀಡು ಶಿಲ್ಪಕಲೆಯ ನೆಲವೀಡು. ಅಲೆಯಬೀಡಿನ ಮೊದಲ ಹೆಸರು ದೋರ ಸಮುದ್ರ. ಕ್ರಿಸ್ತ ಶಕ 950ಕ್ಕೆ ಮೊದಲೇ ರಾಷ್ಟ್ರಕೂಟರ ದೊರೆ ಬಾವಾ ದೋರ ಎಂಬಾತ ಇಲ್ಲಿ ಕೆರೆಯನ್ನು ನಿರ್ಮಿಸಿ ರಾಜ್ಯಭಾರ ಮಾಡಿದ್ದರಿಂದ ಇದಕ್ಕೆ ದೋರ ಸಮುದ್ರ ಎಂದು ಹೆಸರು ಬಂದಿತು ಎನ್ನುತ್ತಾರೆ. ಹೆಸರು ಹಳೆಯ ಬೀಡಾದರೂ ಇಲ್ಲಿನ ಶಿಲ್ಪಕಲೆಗಳು ನವನವೀನ, ನಿತ್ಯ ನೂತನ. ಹಳೆಯ ಬೀಡಿನಲ್ಲಿ ಹಲವಾರು ಅತ್ಯಂತ ಸುಂದರ ದೇಗುಲಗಳಿವೆಯಾದರೂ ಅಲ್ಲಾವುದ್ದೀನನ ದಂಡನಾಯಕ ಮಲ್ಲಿಕಾಪರ್ ಸೇರಿದಂತೆ ಹಲವು ಮುಸಲ್ಮಾನ ದೊರೆಗಳ ದಾಳಿಯ ಬಳಿಕ ಇವತ್ತು ಸುಸ್ಥಿತಿಯಲ್ಲಿ ಉಳಿದಿರುವುದು ಹೊಯ್ಸಳೇಶ್ವರ ದೇವಾಲಯ ಮಾತ್ರ. ಇನ್ನು ನಿರ್ಮಾಣದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಇದು ಶಿವನ ಆಲಯ. ಇಲ್ಲಿಗೆ ಸಮೀಪದ ಘಟ್ಟದ ಹಳ್ಳಿಯಲ್ಲಿ ದೊರೆತಿರುವ ಶಾಸನವನ್ನು ಆಧರಿಸಿ ಈ ದೇವಾಲಯವನ್ನು ರಾಜ ವಿಷ್ಣುವರ್ಧನನ ದಂಡನಾಯಕ ಕೇತಮಲ್ಲ 1121ರಲ್ಲಿ ಕಟ್ಟಿಸಲು ಆರಂಭಿಸಿದ ಎಂದು ಹೇಳಲಾಗುತ್ತದೆ. ಹೊಯ್ಸಳ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸು ಬಿಟ್ಟಿಗ ಅಥವಾ ಬಲ್ಲಾಲ ಬಿಟ್ಟಿದೇವ. ಈತನ ನಂತರದ ಹೆಸರು ವಿಷ್ಣುವರ್ಧನ. ವಿಷ್ಣುವರ್ಧನನ ಆಡಳಿತದ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯ ಇಂದಿನ ಕರ್ನಾಟಕದ ರಾಜ್ಯದ ಬಲಿಷ್ಠ ಸಾಮ್ರಾಜ್ಯವಾದದ್ದಲ್ಲದೆ ಪಕ್ಕದ ರಾಜ್ಯಗಳಲ್ಲಿಯೂ ವಿಸ್ತರಿಸಿತ್ತು. ವಿಷ್ಣುವರ್ಧನನ ಕಾಲದಲ್ಲಿ ಕಲೆ ಮತ್ತು ಶಿಲ್ಪಕಲೆಗೆ ಬಹಳ ಪ್ರೋತ್ಸಾಹ ನೀಡಲಾಯಿತು. ಈತನ ರಾಣಿ ಶಾಂತಲೆ ಪ್ರಸಿದ್ಧ ಭರತನಾಟ್ಯ ನರ್ತಕಿ ಮತ್ತು ಶಿಲ್ಪಕಲೆಯಲ್ಲಿ ಆಸಕ್ತಿ ಇದ್ದವಳೆಂದು ಹೆಸರಾಗಿದ್ದಾಳೆ. ಈ ಕಾಲದಲ್ಲಿಯೇ ಹೊಯ್ಸಳ ಶಿಲ್ಪಕಲೆಯು ಅತ್ಯುನ್ನತ ಉದಾಹರಣೆಗಳು ಮೂಡಿಬಂದವು. ಅಲೆಬೀಡಿನ ಹೊಯ್ಸಳೇಶ್ವರ ದೇವಾಲಯದ ನಿರ್ಮಾಣ ಕಾರ್ಯವು ಸುಲಲಿತವಾಗಿ ಸಾಗಿದ್ದು ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಈತನ ಮಗನಾದ ನರಸಿಂಹ ಬಲ್ಲಾಲನ ಆಸಕ್ತಿಯಿಂದಾಗಿ ಮಹೋನ್ನತ ಕಲೆಯ ನೆಲವೀಡೊಂದು ರೂಪುಗೊಂಡಿತು. ದೇವಾಲಯದ ಮೂಲ ಸ್ವರೂಪವನ್ನು ಕಟ್ಟಲು 40 ವರ್ಷಗಳು ಮತ್ತು ದೇವಾಲಯದ ಶಿಲ್ಪಕಲಾ ಕೆತ್ತನೆಯ ಕುಸುರಿ ಕೆಲಸವನ್ನು ಮುಗಿಸಲು 120 ವರ್ಷಗಳು ಅಂದರೆ 4 ತಲೆಮಾರುಗಳು ಬೇಕಾದವು.
ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಆರಂಭವಾಗುವ ದೇವಾಲಯದ ನಿರ್ಮಾಣ ಕಾರ್ಯವು ಹೊಯ್ಸಳರ ಕಡೆಯ ಅರಸ ವಿಶ್ವನಾಥ ಬಲ್ಲಾಳನ ಕಾಲದವರೆವಿಗೂ ಮುಂದುವರೆದಿತ್ತೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. ಈ ದೇವಾಲಯದ ನಿರ್ಮಾಣಕ್ಕೆ ಬಲಪದ ಕಲ್ಲು ಬಳಕೆಯಾಗಿದೆ. ಇದನ್ನು ಸೋಪಾ ಸ್ಟೋನ್ ಅಥವಾ ಸ್ಟಿಯೋಟೈಟ್ ಎಂದು ಕರೆಯಲಾಗುತ್ತದೆ. ಈ ಕಲ್ಲು ಬಹುವಾಗಿ ದೊರೆಯುವುದು ಭೂಮಿಯ ಒಳಭಾಗದ ಮೇಲ್ಪದರದಲ್ಲಿ. ಇದು ಪುಡಿ ಮತ್ತು ಉಂಡೆಯಂತಹ ರಚನೆಯನ್ನು ಹೊಂದಿರುತ್ತದೆ. ಹೊರತೆಗೆದು ವಾತಾವರಣಕ್ಕೆ ಹೊಂದಿಕೊಳ್ಳಲು ಬಿಟ್ಟಾಗ ಕ್ರಮೇಣ ಗಟ್ಟಿಯಾಗುತ್ತದೆ. ಕಲ್ಲಿನ ಈ ವಿಶೇಷ ಗುಣದಿಂದಲೇ ಹೊಯ್ಸಳರ ದೇವಾಲಯಗಳಲ್ಲಿ ಸೂಕ್ಷ್ಮ ಕುಸುರಿ ಕೆತ್ತನೆಗಳನ್ನು ಕಾಣಲು ಸಾಧ್ಯವಾಗಿದೆ. ಹೊಯ್ಸಳ ರಾಜವಂಶದ ಬಗೆಗೆ ಜನರಲ್ಲಿದ್ದ ಗೌರವ ಭಾವನೆಗಳೇ ಈ ದೇವಾಲಯದ ನಿರ್ಮಾಣಕ್ಕೆ ಕಾರಣ ಎನ್ನಲಾಗಿದೆ. ಹೊಯ್ಸಳ ವಂಶದ ಹೆಸರು ಅಜರಾಮರವಾಗಿ ಉಳಿಯಬೇಕೆಂಬ ಕಾರಣದಿಂದ

ಬೆಳಕಿಂಡಿಗಳು ಮತ್ತು ಅಲ್ಲಲ್ಲಿ ಕಂಬಗಳನ್ನು ಜೋಡಿಸಿ ಕಿಟಕಿಗಳನ್ನು ಮಾಡಿರುತ್ತಾರೆ. ಪಶ್ಚಿಮ ಭಾಗವು ಪೂರ್ಣವಾಗಿ ಕಲಾಕೃತಿಗಳಿಂದ ತುಂಬಿರುತ್ತದೆ. ಪ್ರದಕ್ಷಿಣೆಯ ಪಥದಲ್ಲಿ ದೇವಾಲಯವನ್ನು ನೋಡಿಕೊಂಡು ಹೊರಟಾಗ ಅರಿಮನ ಭಂಡಾರವೇ ದೊರೆಯುವುದರಲ್ಲಿ ಸಂಶಯವಿಲ್ಲ. ಇವರ ದೇವಾಲಯಗಳು ಮುಖ್ಯವಾಗಿ ನಾಲ್ಕು ಭಾಗಗಳನ್ನು ಒಳಗೊಂಡಿರುತ್ತದೆ. ಮೂಲ ದೇವರ ಮೂರ್ತಿ ಇರುವ ಜಾಗವು ಗರ್ಭಗೃಹ, ನಂತರದ ಸ್ಥಳ ಶುಕನಾಸಿ ಅಥವಾ ಅಂತರಾಳ, ಮೂರನೆಯದು ನವರಂಗ ಅಥವಾ ಸಭಾಮಂಟಪ ಮತ್ತು ನಾಲ್ಕನೆಯದು ವಾಹನ ಮಂಟಪ. ಗರ್ಭಗುಡಿಯಲ್ಲಿ ಸಂಬಂಧಿಸಿದ ದೇವರ ಮೂಲ ವಿಗ್ರಹವಿರುತ್ತದೆ. ಅಂತರಾಳ ಅಥವಾ ಶುಕನಾಸಿಯು ವಿಶೇಷ ಪ್ರಾರ್ಥನೆಗೆ, ರಾಜರಿಗೆ, ದೇವಾಲಯಕ್ಕೆ ಸಂಬಂಧಪಟ್ಟ ಧಾರ್ಮಿಕಾಧಿಕಾರಿಗಳು ಪ್ರಾರ್ಥನೆ ಸಲ್ಲಿಸಲು ಮತ್ತು ಉತ್ಸವ ದೇವರುಗಳನ್ನು ಇಟ್ಟು ಪೂಜಿಸುವ ಸ್ಥಳವಾಗಿರುತ್ತದೆ. ಸಭಾಮಂಟಪ ಅಥವಾ ನವರಂಗವು ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿರುತ್ತದೆ. ನವರಂಗ ಮಂಟಪವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲು, ವಿಶೇಷ ಸಭೆಗಳನ್ನು ನಡೆಸುವುದಕ್ಕಾಗಿ ರಚನೆಯಾಗಿರುತ್ತದೆ. ವಾಹನ ಮಂಟಪದಲ್ಲಿ ಸಂಬಂಧಿಸಿದ ದೇವರ ವಾಹನವನ್ನು ಕೆತ್ತಿರಿಸಲಾಗಿರುತ್ತದೆ. ಇನ್ನು ಈ ದೇವಾಲಯದ ಹೊರನೋಟವನ್ನು ತಿಳಿದುಕೊಳ್ಳುವುದಾದರೆ, ಬೇಲೂರು ಒಳನೋಡು, ಅಲೆಬೀಡನ್ನು ಹೊರನೋಡು ಎಂಬ ನಾಣ್ಣುಡಿಯಂತೆ ಅಲೆಬೀಡಿನ ದೇವಾಲಯವು ಹೊರನೋಟಕ್ಕೆ ಹೆಚ್ಚು ಪ್ರಸಿದ್ಧಿಯಾಗಿದೆ. ದೇವಾಲಯದ ಪ್ರದಕ್ಷಿಣಾ ಪಥದಲ್ಲಿ 15,000 ಹೆಚ್ಚಿನ ಶಿಲ್ಪಗಳನ್ನು ಕಾಣಬಹುದು. ಒಂದೊಂದರಲ್ಲೂ ಸೂಕ್ಷ್ಮ ಕುಸುರಿ ಕೆಲಸದ ಜೊತೆಗೆ ಪೌರಾಣಿಕ, ಸಾಮಾಜಿಕ ಮತ್ತು ಅಂದಿನ ನಾಗರಿಕತೆಯನ್ನು ಹೇಳುವ ಅನೇಕ ಕಲಾಕೃತಿಗಳನ್ನು ನೋಡಬಹುದು. ಒಳಭಾಗದಲ್ಲಿ ಇನ್ನೂ ಹೆಚ್ಚಿನ ಕುಸುರಿ ಕೆಲಸವಿರುವ ವಿಗ್ರಹಗಳಿದ್ದು, ಹೊರಭಾಗಕ್ಕೆ ಹೋಲಿಸಿದರೆ ಕಡಿಮೆ ಸಂಖ್ಯೆಯಲ್ಲಿವೆ. ದೇವಾಲಯಕ್ಕೆ 4 ಮುಖ್ಯ ಹೆಬ್ಬಾಗಿಲುಗಳಿದ್ದು, ಎಲ್ಲಾ ಬಾಗಿಲುಗಳಲ್ಲೂ ಮಕರ ತೋರಣವನ್ನು ಕೆತ್ತಲಾಗಿದೆ. 4 ಬಾಗಿಲುಗಳಲ್ಲೂ ಸುಂದರ ಕೆತ್ತನೆಯುಳ್ಳ ದ್ವಾರಪಾಲಕರನ್ನು ನಿಲ್ಲಿಸಲಾಗಿದೆ. ಇದಲ್ಲದೆ ಗಜಾಸುರ ಮರ್ದನ, ಗೋವರ್ಧನ, ಗಿರಿಧಾರಿ, ಗಜೇಂದ್ರ ಮೋಕ್ಷ, ರಾಮಾಯಣ, ಮಹಾಭಾರತ ಮುಂತಾದ ಅನೇಕ ಪುರಾಣ ಕಥೆಗಳು, ಇತಿಹಾಸದ ತುಣುಕುಗಳು ಕಂಡುಬರುತ್ತದೆ. ಹೊಯ್ಸಳರ ಕಾಲದಲ್ಲಿ ದೇವಾಲಯದ ದಕ್ಷಿಣದ ಬಾಗಿಲು ರಾಜದ್ವಾರವಾಗಿತ್ತು. ಅರಮನೆಯ ಅವಶೇಷಗಳು ದಕ್ಷಿಣ ದಿಕ್ಕಿಗೆ ಇರುವುದರಿಂದ ದಕ್ಷಿಣದ ಬಾಗಿಲನ್ನು ಪ್ರವೇಶಕ್ಕೆ ಇಟ್ಟುಕೊಂಡಿದ್ದರೆಂದು ಊಹಿಸಬಹುದು. ರಾಜದ್ವಾರದ ಮುಂಭಾಗದಲ್ಲಿ ದೊಡ್ಡ ಗಣಪತಿಯ ವಿಗ್ರಹ ಮತ್ತು ಹೊಯ್ಸಳ ಲಾಂಛನವನ್ನು ಕೆಳದಿರಿಸಲಾಗಿದೆ. ದೇವಾಲಯದ ಪ್ರಾಕಾರವು ವಿಶಾಲವಾಗಿದ್ದು ಎತ್ತರದ ಜಗತಿಯನ್ನು ಹೊಂದಿದೆ. ಹೊರಭಿತ್ತಿಯಲ್ಲಿ 11 ಸಾಲುಗಳಿದ್ದು, ಕೆಳಗಿನಿಂದ ಮೊದಲ 4-5 ಸಾಲುಗಳು ಆನೆ, ಕುದುರೆ, ಸಿಂಹ, ಹಂಸ ಮತ್ತು ಬಲ್ಲಿಯ ಕೆತ್ತನೆಯನ್ನು ಹೊಂದಿದೆ. ನಂತರ ಪುರಾಣ ಇತಿಹಾಸಗಳನ್ನು ಹೇಳುವ ಶಿಲ್ಪಗಳ ದೇವಾಲಯಕ್ಕೆ ಅಂದವನ್ನು ಹೆಚ್ಚಿಸುವ ಶಿಖರವು ಅನೇಕ ವರ್ಷಗಳ ಹಿಂದೆಯೇ ಕುಸಿದು ಬಿದ್ದು ಹೋಗಿದ್ದು ಈಗ ಶಿಖರದ ಕುರುಹುಗಳಷ್ಟೇ ಉಳಿದಿದೆ. ದೇವಾಲಯದ ಶಿಲ್ಪಕಲೆಯ ಸೊಬಗನ್ನು ಕಣ್ಣಾರೆ ಕಂಡು ಸವಿಸುವುದೇ ಅತ್ಯುತ್ತಮವಾದುದು. ಇನ್ನು ಒಳನೋಟದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ದೇವಾಲಯಕ್ಕೆ 4 ಬಾಗಿಲುಗಳಿದ್ದು, ಪೂರ್ವಕ್ಕೆ 2 ಮತ್ತು ಉತ್ತರ ದಕ್ಷಿಣವಾಗಿ 1 ಬಾಗಿಲಿದೆ. ಉತ್ತರದ ಬಾಗಿಲಿನಿಂದ ದಕ್ಷಿಣಕ್ಕಿರುವ ಅಂತರವು 160 ಅಡಿ, ಪೂರ್ವ ಪಶ್ಚಿಮವಾಗಿ 122 ಅಡಿ ಉದ್ದವಿದೆ. ದೇವಾಲಯದ ಒಳಭಾಗದಲ್ಲಿ ಸುಮಾರು 108 ಕಂಬಗಳಿದ್ದು, ಒಂದೊಂದು ಕಂಬದಲ್ಲೂ ಒಂದೊಂದು ಬಗೆಯ ಚಿತ್ರಗಳಿವೆ. ಪ್ರತಿಯೊಂದು ಕಂಬವು 5 ನಿರ್ಮಿಸಲ್ಪಟ್ಟಿದ್ದು, ಪಂಚಶಿಲಾ ಸ್ತಂಭವೆಂದು ಶಾಸನಗಳಲ್ಲಿ ಹೇಳಲ್ಪಟ್ಟಿವೆ. ಒಂದೇ ಜಗತಿಯ ಮೇಲೆ 2 ಮುಖ್ಯ ಗರ್ಭಗುಡಿಗಳಿದ್ದು, ಇದನ್ನು ದ್ವಿಕೂಟ ಎಂದು ಕರೆಯಲಾಗಿದೆ. ರಾಜವಂಶದ ಹೆಸರಿನಲ್ಲಿ ಸ್ಥಾಪನೆಯಾಗಿರುವ ಹೊಯ್ಸಳೇಶ್ವರ ಗರ್ಭಗುಡಿಯ ಜೊತೆಗೆ ಶಾಂತಲೇಶ್ವರ ಅಥವಾ ಪಾಂಡುಕೇಶ್ವರ ಎಂದು ಕರೆಯಲಾಗುವ ಮತ್ತೊಂದು ಗುಡಿಯೂ ಇದೆ. ಶಾಂತಲೇಶ್ವರ ಎನ್ನುವ ಹೆಸರು ಹೇಗೆ ಬಂದಿದೆ ಎಂಬುದಕ್ಕೆ ಇಲ್ಲಿಯವರೆಗೂ ಯಾವುದೇ ಆಧಾರಗಳು ದೊರೆತಿಲ್ಲ. ಬೇಲೂರಿನ ದಿಡ್ಡಿ ಬಾಗಿಲಿನಲ್ಲಿ ಇರುವ ಶಿಲಾಶಾಸನದಲ್ಲಿ ಪಾಂಡುಕೇಶ್ವರ ದೇವರು ಎಂಬ ಉಲ್ಲೇಖವು ಮಾತ್ರ ಕಂಡುಬರುತ್ತದೆ. ಆದರೂ ಜನಪದದಲ್ಲಿ ಹೊಯ್ಸಳೇಶ್ವರ ದೇವರ ಪಕ್ಕದಲ್ಲಿರುವುದು

ಶಾಂತಲೇಶ್ವರ ದೇವರು ಮತ್ತು ಈ ಗುಡಿಯನ್ನು ರಾಣಿ ಶಾಂತಲಾ ದೇವಿಯ ನೆನಪಿಗಾಗಿ ನಿರ್ಮಿಸಿದ್ದಾರೆಂಬ ಪ್ರತೀತಿಯು ಇಂದಿಗೂ ಬಳಕೆಯಲ್ಲಿದೆ. ಎರಡು ಶಿವಲಿಂಗಗಳು ಗಾತ್ರ ಮತ್ತು ಎತ್ತರದಲ್ಲಿ ಒಂದೇ ಸಮನಾಗಿದ್ದು ಸುಮಾರು 5 ಅಡಿ ಎತ್ತರವಿದೆ. ಹೊಯ್ಸಳರ ಕಾಲದಲ್ಲಿ ಒಟ್ಟು 84 ಶಿಲಾ ಬಾಲಿಕೆಗಳನ್ನು ನಿರ್ಮಿಸಿದ್ದರಂತೆ. ಆದರೆ ಈಗ ಉಳಿದಿರುವುದು 14 ಮಾತ್ರ. ಕಂಬವೊಂದಕ್ಕೆ 4 ಶಿಲಾ ಬಾಲಿಕೆಯರ ವಿಗ್ರಹಗಳನ್ನು ಜೋಡಿಸಿದ್ದರೆಂದು ಕಂಡುಬರುತ್ತದೆ. ಒಳಭಾಗದ ದ್ವಾರಪಾಲಕರ ಆಭರಣಗಳು ಮತ್ತು ಇತರ ವಿಗ್ರಹಗಳ ಕುಸುರಿ ಕೆತ್ತನೆಯು ಮನಸೊರೆಗೊಳಿಸುತ್ತದೆ. ಹೊಯ್ಸಳರ ಕಾಲದಲ್ಲಿ ಸಂಪ್ರದಾಯದಂತೆ ಪೂಜಾದಿಗಳು ಮಹೋತ್ಸವಗಳು ನಡೆದಿರುವ ಬಗ್ಗೆ ಹಲವು ಶಾಸನಗಳಲ್ಲಿ ಉಲ್ಲೇಖವಿದೆ. ಅವರ ನಂತರದಲ್ಲಿ ಯಾವ ದಾಖಲೆಗಳು ದೊರೆಯುವುದಿಲ್ಲ. 18ನೆಯ ಶತಮಾನದ ಶಾಸನವೊಂದರಲ್ಲಿ ಮತ್ತೆ ಮಹೋತ್ಸವಗಳು ಆರಂಭವಾಗಿರುವ ಬಗ್ಗೆ ಉಲ್ಲೇಖವಿದ್ದು ಅಂದಿನಿಂದಲೇ ಎರಡೂ ದೇವರಿಗೆ ಪೂಜಾದಿಗಳು ಮತ್ತೆ ಆರಂಭವಾಗಿರಬಹುದೆಂದು ಊಹಿಸಲಾಗಿದೆ. ಮುಖ್ಯ ದೇವಾಲಯವಾದ ಹೊಯ್ಸಳೇಶ್ವರ ದೇವರಿಗೆ ಇಂದಿಗೂ ವಾರ್ಷಿಕ ಉತ್ಸವಗಳು ವಿಶೇಷ ಪೂಜಾದಿಗಳು ನಡೆದುಕೊಂಡು ಬರುತ್ತಿದೆ. ಒಳಭಾಗದಲ್ಲಿ 2 ಗರ್ಭಗುಡಿಗಳು, 2 ಸುಖನಾಸಿ, 2 ನವರಂಗ ಹಾಗೂ 2 ನಂದಿ ಮಂಟಪಗಳಿರುವುದರಿಂದ ಈ ದೇವಾಲಯವನ್ನು ಜೋಡಿ ದೇವಾಲಯವೆಂದು ಕರೆಯಲಾಗುತ್ತಿದೆ. ಹೊಯ್ಸಳ ದೇವಾಲಯಗಳಲ್ಲಿ ಸಹಸ್ರಾರು ಸುಂದರ ಕೆತ್ತನೆಗಳನ್ನು ಕಾಣಬಹುದು. ಇನ್ನು ಇಲ್ಲಿರುವ ವಸ್ತು ಸಂಗ್ರಹಾಲಯದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ದೇವಾಲಯದ ಈಶಾನ್ಯ ದಿಕ್ಕಿನಲ್ಲಿ ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಲಾಗಿದೆ. ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಿರುವ ಅನೇಕ ವಿಗ್ರಹಗಳನ್ನು ಅವುಗಳ ವಿವರಣೆಯೊಂದಿಗೆ ಇಲ್ಲಿ ಸಂರಕ್ಷಿಸಿಡಲಾಗಿದೆ. ದೇವಾಲಯದ ನಿರ್ಮಾಣಕ್ಕೆ ಬಳಸಿರಬಹುದಾದ ಅನೇಕ ಆಯುಧಗಳನ್ನು ಸಹ ಇಲ್ಲಿ ನೋಡಬಹುದು. 1-2 ತಾಮ್ರ ಶಾಸನಗಳು ಮತ್ತು ಹಲವಾರು ಶಿಲಾಶಾಸನಗಳಿವೆ. 8 ಹೆಚ್ಚು ಮಾಸ್ತಿ ಕಲ್ಲುಗಳಿವೆ. 5 ವೀರಗಲ್ಲುಗಳನ್ನು ಸಂರಕ್ಷಿಸಿಡಲಾಗಿದೆ. ಹೊಯ್ಸಳರ ಕಾಲದ ತಾಮ್ರದ ಮತ್ತು ಚಿನ್ನದ ನಾಣ್ಯಗಳನ್ನು ಅವುಗಳು ದೊರೆತಿರುವ ಮತ್ತು ಮೂಲ ಕಾಲವನ್ನು ನಮೂದಿಸಿ ಇಡಲಾಗಿದೆ. ಹೊಯ್ಸಳರ ರಾಜವಂಶಾವಳಿಯ ಚಿತ್ರಣವೂ ಇಲ್ಲಿ ಇದೆ. ರಾಜಧಾನಿಯಾಗಿದ್ದ ದ್ವಾರ ಸಮುದ್ರದ ಸಂಪೂರ್ಣ ಮ್ಯಾಪ್ ಕೂಡ ಇಲ್ಲಿದೆ. ಅಂದಿನ ಕಾಲದ ದಿನ ಬಳಕೆ ವಸ್ತುಗಳನ್ನು ಸಹ ಇಲ್ಲಿ ನೋಡಬಹುದು. ಕೇಳುಗರೆ, ಇದುವರೆಗೂ ದ್ವಾರ ಸಮುದ್ರದ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz FM ನಲ್ಲಿ. ಕೇಳಿ ಕೇಳ್ತಾನೆ ಇರಿ. ಧನ್ಯವಾದಗಳು.

ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ, ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ಗಂಟೆಗೆ. ಆತ್ಮೀಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದ.